ಶುಭೋದಯ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನ ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:25. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 20ನೇ ತಾರೀಖು ಶನಿವಾರ. ಆತ್ಮೀಯ ಕೇಳುಗ ಬಾಂಧವರಿಗೆಲ್ಲ ಶನಿವಾರದ ಬೆಳಗಿನ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಇದೇ 23ರಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವಂತಹ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೇಮಂತಿ, ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವ ಉದ್ದೇಶದಿಂದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಎಸ್ಟಿಪಿಐ ಜಾಲವನ್ನು 2 ಮತ್ತು 3ನೇ ಹಂತದ ನಗರಗಳಿಗೆ ವಿಸ್ತರಿಸಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತದ ವಿದೇಶಾಂಗ ನೀತಿಯು ದೇಶವನ್ನು ವಿಶ್ವ ಬಂಧುವಾಗಿ ಸ್ಥಾಪಿಸಿದ್ದು ಭಾರತೀಯ ಪಾಸ್ಪೋರ್ಟ್ಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗೌರವ ಮತ್ತು ವಿಶ್ವಾಸ ದೊರೆಯುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಾರ್ಷಿಕ ಪ್ರಾದೇಶಿಕ ಪಾಸ್ಪೋರ್ಟ್ ಅಧಿಕಾರಿಗಳ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಒಕ್ಕೂಟದ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ತುಮಕೂರಿಗೆ ಭೇಟಿ ನೀಡಿತ್ತು. ಈ ನಿಯೋಗದಲ್ಲಿ ಭಾರತದಲ್ಲಿನ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಮತ್ತು ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗಿಯಾಗಿದ್ದರು. ಚೀನಾದಲ್ಲಿ ನಡೆಯುತ್ತಿರುವಂತಹ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆಯಲಿರುವಂತಹ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಾಯುನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ನಮಸ್ಕಾರ, ನಲ್ಬೆಳಗು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7 ಗಂಟೆಯವರೆಗೆ 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ದಿನ ವಿಶೇಷಗಳ ಜೊತೆಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. 9 ಗಂಟೆಗೆ ಇಂದಿನ ವಿಶೇಷ, ದಿನದ ವಿಶೇಷತೆಯ ಜೊತೆಗೆ ಮಾತು ಮಾಹಿತಿಯನ್ನ ಕೇಳಬಹುದು. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತೀರಿ. 11 ಗಂಟೆಗೆ ಹೊಸ ಹಾಡುಗಳನ್ನ ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳುತ್ತೀರಿ. ಹಾಗೆ 12:05 ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ಇನ್ನು 1:20 ನಮ್ಮ ಮಧ್ಯಾಹ್ನದ ಪ್ರಸಾರದಲ್ಲಿ ಶನಿವಾರದ ವಿಶೇಷ, ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳಿಸಿ ನೀವು ಕೇಳಿದ ಗೀತೆಗಳನ್ನು ಆಲಿಸುವ ಅವಕಾಶ ಇಂದಿನ ಮಧ್ಯಾಹ್ನದ 1:20. 2:40 ಇಂದಿನಂತೆ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಪ್ರಸಾರ

0: ಮಾಡುತ್ತೇವೆ. 3 ಗಂಟೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಪ್ರಸಾರವಾಗಲಿದೆ. 4 ಗಂಟೆಗೆ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತೀರಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಆಲಿಸುತ್ತೀರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ಶನಿವಾರದ ವಿಶೇಷ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗಲಿದೆ. ಈ ದಿನ ಗೋಲ್ಡ್ ಮೆಡಲ್ ಚಿತ್ರದ ಧ್ವನಿವಾಹಿನಿ ಆಲಿಸುತ್ತೀರಿ. ಆನಂತರ 9:15 ಹಿಂದಿ ಮೆಲಡೀಸ್ನಲ್ಲಿ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ಭಾರತ, ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ ಪದ.

ಈ ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ಸಮಯ 6:08:15. ಬನ್ನಿ ಇನ್ನೀಗ ನಾದೋಪಾಸಿನಿ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭಿಸೋಣ. ಮೊದಲಿಗೆ ವಿಜಯ ನಾರಸಿಂಹ ಅವರ ರಚನೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ನಂತರ ಕೇಳಿ ಕರಿಗಿರೀಶ್ ಅವರ ಈ ಭಕ್ತಿ ರಚನೆಗೆ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ.

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಶ್ರೀ ಆಂಜನೇಯಂ ಅನ್ನುವ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಭಕ್ತಿ ರಚನೆಯನ್ನ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ಆಲಿಸಿದ್ರಿ. ಆನಂತರ ಸುಕನ್ಯಾ ಪ್ರಭಾಕರ್ ಅವರು ಹಾಡಿದ ಕರಿಗಿರೀಶ್ ಅವರ ರಚನೆಯನ್ನ ಕೇಳಿದ್ರಿ. ಇನ್ನು ಕೇಳಿ ಪುರಂದರದಾಸರ ರಚನೆ ವೃಂದಗಾನದಲ್ಲಿದೆ.

0: ವೃಂದಗಾನದಲ್ಲಿ ಸರ್ವಜ್ಞ ಕವಿಯ ರಚನೆಯನ್ನ ಆಲಿಸಿದ್ರೆ ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವಿದು.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಸಮಯವಾಗಿದೆ 6:32:20. ಜೂನ್ ತಿಂಗಳ 20ನೇ ತಾರೀಕು ಶನಿವಾರದ ಬೆಳಗಿನ ಈ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು ಕೇಳೋಣ. ಕಾಸಿದ್ರೆ ಕೈಲಾಸ ಚಿತ್ರದ ಒಂದು ಹಾಡು ಆರ್ ಎನ್ ಜೆ ಗೋಪಾಲ್ ಅವರು ಬರೆದಿದ್ದಾರೆ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ, ಸತ್ಯಂ ಅವರ ಸಂಗೀತ. ಇದರ ಜೊತೆಗೆ ನಂದಗೋಕುಲ ಚಿತ್ರದ ಹಾಡು ಕೂಡ ಕೇಳಿ ಬರ್ತಾ ಇದೆ. ಎಂ ನರಸಿಂಹ ಜೋಶಿಯವರು ಬರೆದಿರುವ ಈ ಭಕ್ತಿ ರಚನೆ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ, ಮದನ್ ಮೋಹನ್ ಅವರ ಸಂಗೀತ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಪುಟಾಣಿ ಕಥೆ ಕೂಡ ಇದೆ, ಬಹಳಷ್ಟು ಜನಪ್ರಿಯವಾದಂಥ ಕಥೆ ಅಂತಲೇ ಹೇಳಬಹುದು. ಒಂದು ಊರಲ್ಲಿ ಒಬ್ಬ ದೊಡ್ಡ ಸಾಹುಕಾರ, ಸಾಹುಕಾರನಿಗೆ 4 ಜನ ಮಕ್ಕಳು. ಸಾಹುಕಾರ ಅಂದಮೇಲೆ ಕೇಳಬೇಕಾ, 4 ಜನಕ್ಕೂ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಟಿಸ್ಕೊಟ್ಟಿದ್ದ ಮಕ್ಕಳಿಗೆ. ಆದರೆ ಸಾಹುಕಾರಂದು ವ್ಯಾಪಾರದ ಉದ್ದೇಶ, ವ್ಯಾಪಾರಕ್ಕಾಗಿ ಆಗಾಗ ಬೇರೆ ಬೇರೆ ಊರುಗಳಿಗೆ, ಒಂದೊಂದ್ಸಲ ಬೇರೆ ಬೇರೆ ದೇಶಕ್ಕೂ ಕೂಡ ಹೋಗ್ತಾ ಇದ್ದ, ಬರ್ತಾ ಇದ್ದ. ಈ ಒಂದ್ಸಲ ಏನಾಯಿತು, ಈ ಸಾಹುಕಾರನ ಮಕ್ಕಳು ಅವನು ಯಾವುದೋ ಒಂದು ವಿದೇಶಕ್ಕೆ ಹೋಗ್ತಾನೆ ಅಂತ ಗೊತ್ತಾದಾಗ ಅಲ್ಲಿ ಏನೇನೆಲ್ಲ ಪ್ರಸಿದ್ಧವಾದಂಥ ವಸ್ತುಗಳು ಸಿಗುತ್ತೆ ಅಂಥ ವಸ್ತುಗಳನ್ನೆಲ್ಲ ತಂದುಕೊಡ್ಬೇಕು ಅಂತ ಹೇಳಿ ಅವನ ಮಕ್ಕಳು ಅವನಿಗೆ ಒಂದು ಬೇಡಿಕೆಯನ್ನು ಇಡ್ತಾರೆ. ಅದರ ಪ್ರಕಾರ ಮೊದಲನೇ ಮಗಳು ಹೇಳ್ತಾಳೆ, ಆ ದೇಶದಲ್ಲಿ ತುಂಬ ಚೆನ್ನಾಗಿರುವಂಥ ಸುಗಂಧ ದ್ರವ್ಯಗಳು ಸಿಗುತ್ತೆ, ನನಗೆ ಇಂಥಿಂಥ ಸುಗಂಧ ದ್ರವ್ಯಗಳು ಬೇಕು ಅಂಥೇಳಿ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿಕೊಡ್ತಾಳೆ. ಎರಡನೇ ಮಗಳು, ಅಲ್ಲಿ ತುಂಬ ಚೆನ್ನಾಗಿರುವಂಥ ಬಟ್ಟೆಗಳು ಸಿಗುತ್ತೆ, ಫ್ಯಾಷನ್ ಆಗಿರುವಂಥ ಉಡುಪುಗಳು ಸಿಗುತ್ತೆ, ನನಗೆ ಇಂಥಿಂಥ ಬಟ್ಟೆಗಳು ಈ ಥರ ಇರುವಂಥದ್ದು ಒಂದಷ್ಟು ಬೇಕು ಅಂತ ಹೇಳ್ತಾಳೆ. ಮೂರನೇ ಮಗಳು, ಅವಳೇನು ಕಮ್ಮಿ ಇಲ್ಲ, ಅವಳಿಗೆ ಬಂಗಾರದ ಒಡವೆಗಳು ಅಂದರೆ ತುಂಬ ಇಷ್ಟ, ಹಾಗಾಗಿ ಅಲ್ಲಿ ಸಿಗುವಂಥ ಹೊಸ ಹೊಸ ಡಿಸೈನ್ ಇರುವಂಥ ಬಂಗಾರದ ಒಡವೆಗಳನ್ನು ತೊಗೊಂಡು ಬರಬೇಕಪ್ಪ ನೀನು ನನಗೆ ಅಂತ ಹೇಳಿದ್ದಾಳೆ. ಸರಿ ಆಯಿತು. ನಾಲ್ಕನೇ ಮಗಳು, ನಿನಗೇನು ಬೇಕಮ್ಮ ಅಂತ ಕೇಳಿದಾಗ, ಅಪ್ಪ ನನಗೆ ಏನು ಬೇಡ, ನೀವು ಕ್ಷೇಮವಾಗಿ ಹೋಗಿ ವಾಪಸ್ ಬಂದರೆ ನನಗಷ್ಟೇ ಸಾಕು, ಬೇರೆ ಏನು ಬೇಡ ಅಂತ ಹೇಳ್ತಾಳೆ ನಾಲ್ಕನೆಯ ಮಗಳು. ಹೀಗೆ 4 ಜನ ಹೆಣ್ಣು ಮಕ್ಕಳು ಕೇಳಿದಂಥ ಪಟ್ಟಿಯನ್ನು ತಗೊಂಡು ಸಾಹುಕಾರ ವ್ಯಾಪಾರಕ್ಕೆ ಅಂತ ಬೇರೆ ದೇಶಕ್ಕೆ ಹೋಗ್ತಾನೆ. ಭಕ್ತಿಗೀತೆಗಳನ್ನು ಕೇಳಿದ ನಂತರ ಏನಾಯಿತು ಅಂತ ತಿಳ್ಕೊಳ್ಳೋಣ.

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳ ಜೊತೆಗೆ ಒಂದು ಪುಟಾಣಿ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಬ್ಬ ಸಾಹುಕಾರನ ನಾಲ್ಕು ಜನ ಮಕ್ಕಳು ಅಪ್ಪ ಪರದೇಶಕ್ಕೆ ವ್ಯಾಪಾರಕ್ಕೆ ಅಂತ ಹೋಗಿದ್ದಾಗ ತಮಗೆ ಏನೇನು ಬೇಕು ಅಲ್ಲಿಂದ ತರಲಿಕ್ಕೆ ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ಅಪ್ಪ ವಿದೇಶದ ಒಂದು ವ್ಯಾಪಾರ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ತನ್ನ ಊರಿಗೆ ಬರ್ತಾನೆ ಅಂದರೆ ಅವನು ಹಡಗಿನಲ್ಲಿ ಹೋಗಿರ್ತಾನೆ, ಹಡಗಿನಿಂದ ಬಂದು ಇಳಿತಾನೆ. ಇಳಿದ ತಕ್ಷಣ ತಮ್ಮ ಮಕ್ಕಳು ಹೇಳಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಅವನು ತಗೊಂಡು ಬಂದಿರ್ತಾನೆ. ಮೊದಲನೇ ಮಗಳು ಹೇಳಿದ ಹಾಗೆ ಒಂದಷ್ಟು ಸುಗಂಧ ದ್ರವ್ಯಗಳನ್ನು ಹೊತ್ತಂತಹ ಒಂದು ದೊಡ್ಡ ಪೆಟ್ಟಿಗೆಯನ್ನು ಅವಳ ಮನೆಗೆ ಕಳಿಸ್ಕೊಡ್ತಾನೆ, ಮತ್ತು ಒಂದು ದೊಡ್ಡ ಬಟ್ಟೆಯ ಗಂಟು. ಎರಡನೇ ಮಗಳು ಹೇಳಿರ್ತಾಳೆ ಫ್ಯಾಷನಬಲ್ ಆಗಿರುವಂಥ ಬಟ್ಟೆಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ಬನ್ನಿ ಅಂಥೇಳಿ. ಮತ್ತೊಬ್ಬಳು ಮಗಳು ಹೇಳಿರ್ತಾಳೆ ಅಲ್ಲಿ ಚಿನ್ನದ ಒಡವೆಗಳು ತುಂಬ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಡು ಬನ್ನಿ ನನಗೋಸ್ಕರ ಅಂತ ಹೇಳಿರ್ತಾಳೆ. ಆದರೆ ನಾಲ್ಕನೇ ಮಗಳು ಮಾತ್ರ ಏನು ಬೇಡ ನನಗೆ, ನೀವು ಹೋಗ್ಬಿಟ್ಟು ವಾಪಸ್ ಬನ್ನಿ, ನನಗಷ್ಟೇ ಸಾಕು ಅಂತ ಹೇಳಿರ್ತಾಳಲ್ವಾ. ಮೂರು ಜನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ತನ್ನ ಪ್ರೀತಿಯ ಮಗಳನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಕೊನೆ ಮಗಳ ಮನೆಗೆ ಹೋಗ್ತಾನೆ. ಈ ವಿಷಯ ತಿಳ್ಕೊಂಡಂಥ ಮೂರೂ ಜನ ಹೆಣ್ಮಕ್ಕಳು ತುಂಬ ಸಿಟ್ಟು ಮಾಡ್ಕೊಳ್ತಾರೆ, ಕೋಪ ಬರುತ್ತೆ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಆ ಊರಿನಲ್ಲಿದ್ದಂತಹ ಹಿರಿಯರ ಹತ್ರ ದೂರು ತಗೊಂಡು ಹೋಗ್ತಾರೆ. ಅಪ್ಪ ನಮ್ಮನೆಗೆ ಬರದೆ ಕೊನೆ ಮಗಳ ಮನೆಗೆ ಹೋಗಿದ್ದಾನೆ ಅಂತ ಹೇಳಿ ಇವರ ಒಂದು ದೂರನ್ನು

ಗಮನಿಸಿ ರಾಜ ಅಲ್ಲಿ ಇದ್ದಂಥ ಊರಿನ ಹಿರಿಯ ಏನು ಮಾಡ್ತಾನೆ, ಎಲ್ಲರನ್ನು ಕರೆಸ್ತಾನೆ. ಏನಪ್ಪ ಈ ಥರ ಕಂಪ್ಲೇಂಟ್ ಬಂದಿದೆ ನಿಮ್ಮ ಬಗ್ಗೆ, ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಅವನು ವ್ಯಾಪಾರಿ ಹೇಳ್ತಾನೆ, ಹಾಗೇನು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾಕಂದರೆ ನನ್ನ ದೊಡ್ಡ ಮಗಳು ಕೇಳಿದ್ಲು ಒಂದಷ್ಟು ಸುಗಂಧ ದ್ರವ್ಯಗಳು ಬೇಕು ಅಂತ, ಇನ್ನೊಬ್ಳು ಬಟ್ಟೆಗಳು ಬೇಕು ಅಂತ ಕೇಳಿದ್ಲು, ಇನ್ನೊಬ್ಳು ಒಡವೆಗಳು ಬೇಕು ಅಂತ ಕೇಳಿದ್ರು, ಅದೆಲ್ಲವನ್ನು ಕೂಡ ನಾನು ಕೊಟ್ಟಿದ್ದೇನೆ ಅವ್ರಿಗೆ. ಇನ್ನು ನನ್ನ ಕೊನೆ ಮಗಳು ಮಾತ್ರ ನನಗೆ ಬೇರೆ ಏನು ಬೇಡ, ನೀವು ಮಾತ್ರ ಬನ್ನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರವ್ರು ಏನೇನು ಕೇಳಿದ್ರು ಅದನ್ನೆಲ್ಲವನ್ನು ನಾನು ಕೊಟ್ಟಿದ್ದೇನೆ, ನಂದೇನು ತಪ್ಪಿದೆ ಇದರಲ್ಲಿ ಅಂತ ಹೇಳ್ತಾನೆ. ಆಗ ಆ ಹಿರಿಯ ಕೂಡ ಹೇಳ್ತಾನೆ, ಹೌದಲ್ಲ ನೀವೇನೇನು ಕೇಳಿದ್ರು ಅದನ್ನು ನಿಮ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿ ತೀರ್ಪನ್ನು ಕೊಡ್ತಾನೆ. ನಾವೀಗ ಕೇಳೋಣ ಕೈವಾರ ಮಹಾತ್ಮೆ ಚಿತ್ರದ ಒಂದು ಹಾಡು. ಜಿವಯ್ಯರವರು ಬರೆದಿದ್ದಾರೆ, ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಮತ್ತೊಂದು ಹಾಡು ಸಾಕ್ಷಾತ್ಕಾರ ಚಿತ್ರದ್ದು, ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇದೆ, ಪಿ ಸುಶೀಲ್ ಅವರು ಧ್ವನಿಯಾಗಿದ್ದಾರೆ.

ನಾಲ್ಕು ಜನ ಹೆಣ್ಮಕ್ಳು, ವ್ಯಾಪಾರಿಯ ಹೆಣ್ಮಕ್ಳು, ಅವ್ರು ಏನೇನು ಕೇಳಿದ್ರು ಅದನ್ನಷ್ಟೇ ನಾನು ಕೊಟ್ಟಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ವ್ಯಾಪಾರಿ ಹೇಳ್ತಾನೆ. ಹೀಗೆ ಈ ಕಥೆಯನ್ನು ಹೇಳ್ದಂಥ ಸ್ವಾಮೀಜಿ ಹೇಳ್ತಾರೆ, ಈ ಕಥೆ ಸತ್ಯನೋ ಸುಳ್ಳು ಅದನ್ನು ನಾವು ಪಕ್ಕಕ್ಕಿಟ್ಟಾಗ ನಾವಿಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ವ್ಯಾಪಾರಿಯ ಮಕ್ಕಳು ಅಂತ ಅಂದ್ಕೊಳ್ಬೇಕು. ಹಾಗೆ ಆ ವ್ಯಾಪಾರಿಯನ್ನು ದೇವರ ಹಾಗೆ ಯೋಚನೆ ಮಾಡಬೇಕು. ನಾವು ಏನು ಬೇಕು ಅಂತ ದೇವ್ರ ಹತ್ರ ತುಂಬ ಕೇಳ್ಕೊಳ್ತೇವೋ ಅದೇ ನಮಗೆ ಸಿಗುತ್ತೆ. ಆದರೆ ಆ ದೇವರು ನಮಗೆ ಕೊಡುವಂತಹ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಸಮಯ ಕೂಡ ಹಿಂದೆ ಮುಂದೆ ಆಗಬಹುದು. ಆದರೆ ಸಾಮಾನ್ಯವಾಗಿ ನಾವು ಕೇಳಿದ ಹಾಗೆ ನಮ್ಮ ಇಚ್ಛೆಗಳು ಈಡೇರುತ್ತೆ. ಎಷ್ಟೋ ಸಲ ನಾವು ನಮಗೇನು ಬೇಡ ಅನ್ನೋದನ್ನೇ ಕೇಳಿರ್ತೇವೆ, ಆದರೆ ನಮ್ಮ ಆ ಬೇಡಿಕೆಗಳು ಈಡೇರದೇ ಇದ್ದಾಗ ದೇವರನ್ನು ಕೂಡ ನಾವು ದೂರ್ತೇವೆ. ಅಂದರೆ ನಮಗೆ ಏನು ಬೇಕು ಅಂತ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ನಾವು ಬೇಡದೇ ಇರೋದನ್ನು ಕೇಳಿ ಅದು ಸಿಕ್ಕಿದಾಗ ನಾವು ಮತ್ತೆ ದೇವರನ್ನು ದೂಷಿಸ್ತೇವೆ, ಮತ್ತೆ ಬೇರೆ ಬೇರೆ ದೇವರ ಹತ್ರ ನಮಗೆ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿ ಮತ್ತಷ್ಟು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಆದರೆ ಆ ರೀತಿ ಮಾಡುವುದರ ಬದಲಾಗಿ ನಾವು ಏನು ಮಾಡಬಹುದು ಅಂತ ಸ್ವಾಮೀಜಿ ಹೇಳ್ತಾರೆ. 100 ವರ್ಷದ ಬದುಕನ್ನು ಬದುಕಬೇಡಿ, ಇರುವಷ್ಟು ವರ್ಷ ಆರೋಗ್ಯವಾಗಿರೋದನ್ನು ಬೇಡ್ಕೊಳ್ಳಿ. ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳಬೇಡಿ, ಇರುವಷ್ಟನ್ನು ಅನುಭವಿಸುವಂಥ ಶಕ್ತಿಯನ್ನು ಬೇಡ್ಕೊಳ್ಳಿ. ಭೂರಿ ಭೋಜನ ಬೇಕು ಅಂತ ಕೇಳಬೇಡಿ, ಸಿಕ್ಕಿದ್ದನ್ನು ತಿನ್ನುವ ರುಚಿ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಬೇಕು ಅಂತ ಕೇಳ್ಕೊಳ್ಳಿ. ಯಾವುದೇ ರೀತಿಯ ಬಿರುದು ಬಾವಲಿಗಳು ಬೇಕು ಅಂತ ಬಯಸದೆ ನಮ್ಮ ಆಂತರಿಕ ಬೆಳವಣಿಗೆಗಾಗಿ ನಾವು ಪ್ರಾರ್ಥಿಸೋಣ ಅಂತ.

0: ಶನಿ ಪ್ರಭಾವ ಚಿತ್ರಕ್ಕಾಗಿ ಎಚ್ ಕೆ ಯೋಗ ನರಸಿಂಹ ಅವರು ಬರೆದ ಗೀತೆ, ಎಂ ರಂಗರಾವ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
2: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದೂನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ ಮೂರು ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ರಕ್ಷಣಾ ಸಚಿವಾಲಯವು ಭಾರತೀಯ ನೌಕಾಪಡೆಗಾಗಿ 1.2

ಐದು ಮೆಗಾವ್ಯಾಟ್ ಸಾಮರ್ಥ್ಯದ 12 ಸಾಗರ ಅನಿಲ ಟರ್ಬೈನ್ ಜನರೇಟರ್ಗಳ ಖರೀದಿಗೆ ಪುಣೆಯ ಭಾರತ್ ಫೋರ್ಸ್ ಲಿಮಿಟೆಡ್ ಸಂಸ್ಥೆಯೊಂದಿಗೆ 425 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. 2014 ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. 12 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜನೆ ಮಾಡಿದೆ. ಬೆಳಗ್ಗೆ 7 ದೂರದರ್ಶನ ಕೇಂದ್ರದಲ್ಲಿ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ಈ ಸಂಬಂಧ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯಕ್ಕೆ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿಯನ್ನು ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮ ಸಿಂಗ್ ಮಾತನಾಡಿ, ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಇಂದು ನಡೆಯಲಿರುವಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ. ಉಭಯ ತಂಡಗಳು ತಮ್ಮ ಗೆಲುವಿನ ಖಾತೆ ತೆರೆಯಲು ಸೆಣಸಾಟ ನಡೆಸಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಸಮಯ 7:05. ಇನ್ನು ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4:00 ಬಿಡುಗಡೆ, ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ, ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
1: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:00 ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4:00 ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ಆಡಳಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೆಯ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
1: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಸಮಯ 7:15:50. ಗುಡ್ ಮಾರ್ನಿಂಗ್, ಶುಭ ದಿನ, ನಮಸ್ಕಾರ. 102.9 ಎಫ್ಎಂ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕೇಳೋಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಮತ್ತು ಭಾವಗೀತೆಗಳು.
4: ಆಕಾಶವಾಣಿ
5: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
6: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮಲಕುಮಾರಿ ಕನ್ನಡದ ಜನಪ್ರಿಯ ಕಲಾವಿದೆ. ಯಾರು ಕಮಲಕುಮಾರಿ? ಉರುಫ್ ಜಯಂತಿ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಖ್ಯಾತಿ. ಕಮಲ ಕಂಗಳ ಚಲುವೆ, ಕಮಲಕುಮಾರಿ, ಜಯಂತಿ, 6 ಭಾಷೆಗಳಲ್ಲಿ ನಟಿಸಿದ ಶುದ್ಧ ಕನ್ನಡತಿ. ಒನಕೆ ಓಬವ್ವ ಅಂದ್ರೆ ಜಯಂತಿ ಅವರ ಮುಖವನ್ನ ನೆನಪು ಮಾಡಿಕೊಳ್ತಾರೆ ಅನೇಕರು. ಕನ್ನಡ ಕಲಾವಿದೆ ಜಯಂತಿ, ಅವರ ಬಾಲ್ಯ ಹೇಗಿತ್ತು?
7: ನಾನು ಹುಟ್ಟಿದ್ದು ಬಳ್ಳಾರಿನಲ್ಲಿ, ಪ್ರಾಪರ್ ಬಳ್ಳಾರಿ. ಬಳ್ಳಾರಿನಲ್ಲಿ ಚಿಕ್ಕ ಮಗುವಾಗಿದ್ದಾಗಲೇ ಅಂತಂದರೆ ಸ್ಕೂಲ್ಗೆ ಹಾಕೋ ವಯಸ್ಸಿನಲ್ಲಿ ಸ್ಕೂಲ್ಗೆ ಹಾಕಿದ್ರು. ಅಂದರೆ ಕೆಲವು ವರ್ಷಗಳ ಕಾಲ ಬಳ್ಳಾರಿನಲ್ಲಿ ಇರಬೇಕಾಯ್ತು. ನಮಗೆ ಅಂತಂದರೆ ನನಗೆ ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟ. ಅಂಥದ್ದು ಮನೆ ಸುತ್ತ ಮಲ್ಲಿಗೆ ಹೂ, ಎಲ್ಲಿ ಕೂತರು ನಿಂತರು ಮಲಗಿದ್ರು ಮಲ್ಲಿಗೆ ಹೂವಿನ ಘಮ ಘಮ ಘಮ ಘಮ ಆ ವಾಸನೆ ಬರ್ತಾನೆ ಇರಬೇಕು ನನಗೆ. ನಮ್ಮನೆ ಫ್ಯಾಮಿಲಿನು ದೊಡ್ಡ ಫ್ಯಾಮಿಲಿನೇ. ನಮ್ಮ ತಂದೆಯವರು ತಮಿಳು, ಇದರಲ್ಲಿ ಸೆಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದರು ಬ್ಯಾಂಗ್ಳೂರಲ್ಲಿ. ನಮ್ಮ ತಾಯಿ ಕನ್ನಡ. ಹುಟ್ಟ ಹೆಸರು ಜಯಂತಿ ಅಲ್ಲ, ಹುಟ್ಟ ಹೆಸರು ಕಮಲಕುಮಾರಿ ಅಂತ. ಆಗ ಸ್ಟಾರ್ಟಿಂಗಲ್ಲಿ ಅಂತಂದರೆ ಈ ಕಾಕ ಅಂತ ಬಂದಾಗ ಕಮಲ, ಕಮಲದಲ್ಲಿ ಹುಟ್ಟಿದ್ದು ಅನ್ನೋ ಥರ ಏನೋ ಬಂತಂತೆ. ಅದಕ್ಕೆ ಕಮಲಕುಮಾರಿ ಅಂತ ಇಟ್ಟರೇನೆ ಒಳ್ಳೆಯದು ಅಂತ ದೊಡ್ಡವರೆಲ್ಲ ಹೇಳಿದ ಮೇಲೆ ನಮ್ಮ ತಾಯಿ ತಂದೆಯವರೆಲ್ಲ ಸೇರಿ ಕಮಲಕುಮಾರಿ ಅಂತ ಹೆಸರು. ಕಮಲ ಅಂದರೆ ನಾನು ಬಿಳಿ ಕಮಲಕ್ಕಿಂತ ಈ ಕೆಂಪು ಗುಲಾಬಿ ಕಲರ್ ಇರ್ತ ನೋಡಿ, ಪಿಂಕ್ ಲಕ್ಷ್ಮಿ ಕೂತಿರ್ತಾಳಲ್ಲ ಆ ಕಮಲ ಅಂದರೆ ಬಹಳ ಇಷ್ಟ. ಈಗಲೂ ಸಹ ನಾನು ಎಲ್ಲಾದರೂ ಆ ಕೊಳ ನೋಡಿದ್ರೆ ಅಲ್ಲಿ ಕಾರ್ ನಿಲ್ಲಿಸಿ ಒಂದಷ್ಟು ಹೂವು ತಗೊಂಡು ನನ್ನ ಕಾರ್ ತುಂಬ ತುಂಬಿಕೊಂಡು ಹೋಗ್ತಾ ಇದ್ದೆ. ನನಗೆ ಕನಸುಗಳು ಆವಾಗವಾಗ ಕನಸುಗಳು ಬೀಳವು. ಎಂಥದಂತಂದರೆ ವ್ಯಾಲೀಸ್, ಏನೋ ಎಲ್ಲೋ ವ್ಯಾಲೀಸ್, ಕಣಿವೆಗಳು. ನಾನು ಬಿಳಿ ಬಟ್ಟೆ ಸೀರೆ ಉಟ್ಕೊಂಡು ಎಲ್ಲೋ ಆಕಾಶದಲ್ಲಿ ಓಡಾಡೋ ಥರ, ಆ ಬೆಟ್ಟ ಗುಡ್ಡ ಸುತ್ತೋ ಥರ, ಇದೇ ಥರ ನನಗೆ ಕನಸುಗಳು ಬೀಳೋ. ಏನಪ್ಪ ಈ ಥರ ಕನಸುಗಳು ಬೀಳ್ತಾ, ಏನು ಯಾವಾಗ ನೋಡಿದ್ರು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಹಾಕ್ಕೊಂಡು ಬರೋದು ಏನಿದು ಅಂತ ನಾನು ನಮ್ಮ ತಾಯಿ ತಂದೆನ ಕೇಳಿದೆ, ಯಾಕೆ ಈ ಥರ ನನಗೆ ಬರ್ತಾ ಇದೆ ಅಂತಂದಾಗ ಅವರು ಹೇಳಿದ್ರು, ಹೋದ ಜನ್ಮದಲ್ಲಿ ನೀನೆಲ್ಲ ಋಷಿ ಮಗಳಾಗಿರ್ತೀಯ, ಕಾಡು ಮೇಡೆಲ್ಲ ಸುತ್ಕೊಂಡಿರ್ತೀಯ, ಅದೇ ಈಗ ನೀನು ಕನಸು ಬೀಳ್ಬೋದು ಅಂತಂತ ಈಗ ಸಮಾಧಾನ ಮಾಡ್ತಾ ಇದ್ರು. ಹೀಗೆ ನನ್ನ ಬಾಲ್ಯ ಎಲ್ಲ ಕಳೀತಾ ಬಂತು. ಸ್ಕೂಲಿಗೆ ಸೇರಿಸಿದ್ರು ನನಗೆ. ನಿಜವಾಗ್ಲೂ ತಮ್ಮಂದ್ರೆ ಅಂತಂದರೆ ನನಗೆ ಪ್ರಾಣ ರೀ. ನಮ್ಮ ತಾಯಿ ತಂದೆಗೆ ನಾನಂದರೆ ಪ್ರಾಣ. ಅವರು ಜಾಸ್ತಿ ಬೈಯೋರು ಅಲ್ಲ. ನಮ್ಮ ತಾಯಿ ಮಾತ್ರ ಏನಾದರೂ ತಪ್ಪು ಮಾಡಿದ್ರೆ ಈ ಬೀಗದ ಗೊಂಚಲು ಇರುತ್ತೆ ನೋಡಿ, ಅದು ಸೆರಗಿನಲ್ಲಿ ಕಟ್ಕೊಂಡಿರೋರು ಯಾವಾಗ್ಲೂ ಬೆಂಗಾಲಿ ಟೈಪಲ್ಲಿ. ಏನಾದರೂ ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ತೆಗ್ದಂದು ಬಿಡೋರು ಬೆನ್ನಿಗೆ, ಆಗೋಗ್ತಾ ಇತ್ತು, ಅದು ಒಂದು ತಿಂಗಳಿಗೆ ಸರಿ ಹೋಗ್ತಿತ್ತು. ಆ ಥರ ನನ್ನ ಬಾಲ್ಯದ ಒಂದು ಇದು ನಡೀತು. ಅಮ್ಮನ ಹತ್ರ ಜಗಳ ಮಾಡ, ನಮ್ಮಮ್ಮ ಅಂದ್ರೆ ಭಯ ನನಗೆ. ನಮ್ಮ ತಂದೆ ಹತ್ರ ಸಲಿಗೆ ಜಾಸ್ತಿ. ನನ್ನ ತಮ್ಮ ತಪ್ಪಿಸ್ಕೊಳ್ಳೋನು, ದೊಡ್ಡವನಂತೂ ಒಂದು ಕೆಲಸನೂ ಮಾಡ, ಎಲ್ಲ ಕೆಲಸ ನಾನು ಮಾಡ್ತಿದ್ದೆ. ನನಗೇನು ಆ ಮುಜುಗುರ ಇಲ್ಲ, ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಮ್ಮ ಅಂತಂದರೆ ಖಚಿತವಾಗಿ ಅದೆಲ್ಲ ಮಾಡ್ತಿದ್ದೆ. ಅವನು ಅಂಗಡಿಗೆ ಹೋಗಿ ತಗೊಂಬಾರು ಅಂತಂದ್ರೆ ಕೂಡ ಅವನಿಗೆ ಒಂಥರ ಮುಜುಗರ. ನಾನೇನು ಅಂಗಡಿಗೆ ಹೋಗೋದೇನು, ನಾನು ತರೋದೇನು. ಚಿಕ್ಕ ತಮ್ಮ ನನ್ನ ಥರನೇ, ಏನು ಮೇ ಕೆಲಸ ಕೊಟ್ರು ಮಾಡ್ತಾನೆ, ತುಂಬ ಸಾಫ್ಟ್. ಹಾಗಾಗಿ ನಾವು ಈ ಥರ ಇದ್ವಿ.
6: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಚಲನಚಿತ್ರ ಕಲಾವಿದೆ ಜಯಂತಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
5: ಸರ್ವೋದಯವಾಗಲಿ ಸರ್ವರಲಿ.
3: ಕಮಲಕುಮಾರಿ ಜಯಂತಿ ಅವರ ಮಾತುಗಳನ್ನ ಮತ್ತೆ ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಕೇಳಬಹುದು. 102.9 ಎಫ್ಎಂ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. 1950-80 ದಶಕದವರೆಗೆ ಸಾಕಷ್ಟು ಭಾವಗೀತೆಗಳನ್ನು ಪ್ರಸಾರ ಮಾಡಲಿಕ್ಕೆ ಸಿದ್ಧ ಮಾಡಿದ್ದು ಆಕಾಶವಾಣಿ ಅಂತಲೇ ಹೇಳಬಹುದು. ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡದ ಆಕಾಶವಾಣಿ ಕೇಂದ್ರಗಳು ಭಾವಗೀತೆಯನ್ನು ಮನೆ ಮನೆಗೆ ತಲುಪಿಸೋದ್ರಲ್ಲಿ ಕ್ರಾಂತಿಯನ್ನೇ ಮಾಡಿದ್ವು. ಆಗಿನ ಸಂಗೀತ ಸಂಯೋಜಕರಾದಂತಹ ಎಚ್ ಕೆ ನಾರಾಯಣ ಅವರು, ಪದ್ಮಚರಣ, ಎಸ್ ಕೃಷ್ಣಮೂರ್ತಿ ಇಂತಹ ಸಂಗೀತ ನಿರ್ದೇಶಕರು ನಿರಂತರವಾಗಿ ಸಾಕಷ್ಟು ಕವಿಗಳ ಕವನಗಳಿಗೆ ರಾಗ ಸಂಯೋಜನೆ ಮಾಡಿ ಪ್ರಸಾರ ಮಾಡ್ತಾ ಇದ್ರು. ಭಾವಗೀತೆಗಳು ಅಂದರೆ ಕವಿಯ ಅಂತರಂಗದ ಭಾವನೆಗಳು, ಪ್ರೀತಿ, ವಿರಹ, ಪ್ರಕೃತಿ, ಸೌಂದರ್ಯ, ಆಧ್ಯಾತ್ಮಿಕ ಚಿಂತನೆಗಳನ್ನು ಅಭಿವ್ಯಕ್ತಪಡಿಸುವಂಥ ಒಂದು ಚಿಕ್ಕ ಚಿಕ್ಕ ಕವನಗಳನ್ನು ಭಾವಗೀತೆಗಳು ಅಂತ ಕರೀತಾರೆ. ಕನ್ನಡ ಸಾಹಿತ್ಯದಲ್ಲಿ ಈ ಭಾವಗೀತೆಗಳು ಮಾಡಿದಂಥ ಕ್ರಾಂತಿ, ಜನರಿಗೆ ತುಂಬ ಇಷ್ಟ ಆಯಿತು. ಈ ಭಾವಗೀತೆಗಳ ಮಾಧ್ಯಮ, ಅತ್ಯಂತ ಜನಪ್ರಿಯ ಮಾಧ್ಯಮ ಭಾವಗೀತೆ ಅಥವಾ ಸುಗಮ ಸಂಗೀತ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿದೆ, ತೊರೆದು ಹೋಗದಿರು ಜೋಗಿ. ಈ ಹಾಡನ್ನು ನಾವು ಬಹಳಷ್ಟು ಸಲ ಕೇಳಿಸ್ಕೊಂಡಿದ್ದೇವೆ. ಜೋಗಿ ಅಂದರೆ ಅವನು ಈ ಲೌಕಿಕ ಬದುಕು, ಸಂಸಾರ ನಶ್ವರ, ನನಗೆ ಬೇಡ, ಯಾವ ಜವಾಬ್ದಾರಿಯೂ ಬೇಡ, ಪ್ರೀತಿಸುವಂಥ ಹೆಂಡತಿ ಮಕ್ಕಳು ಬೇಡ ಅಂತ ಹೊರಟು ನಿಂತಾಗ ಅವನ ಪತ್ನಿ ಹೇಳ್ತಾಳೆ, ನನ್ನನ್ನು ಬಿಟ್ಟು ಹೋಗಬೇಡ, ನಿನ್ನ ಅಗಲಿಕೆಯ ನೋವನ್ನು ನಾ ತಾಳಲಾರೆ ಅಂತ ಕಣ್ಣೀರಿಡ್ತಾ ಹೇಳುವಂಥ ಒಂದು ಸಂದರ್ಭ. ಇದನ್ನು ಕವಿ ಬದುಕಿನ ಒಂದು ದೊಡ್ಡ ಸತ್ಯವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ಜವಾಬ್ದಾರಿಯನ್ನು ಪ್ರೀತಿಸುವ ಹೃದಯಗಳನ್ನು ಬಿಟ್ಟು ಓಡಿ ಹೋಗುವುದರ ಬದಲಾಗಿ ಸಂಸಾರದ ಕರ್ತವ್ಯಗಳನ್ನು ನಿಭಾಯಿಸುವುದರಲ್ಲಿ ಕೂಡ ದೈವಿಕತೆಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಲೌಕಿಕ ಬದುಕಿನಲ್ಲಿ ಮನಸ್ಸನ್ನು ಗೆಲ್ಲುವುದು ಕೂಡ ನಿಜವಾದ ಸಾಧನೆ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಇಲ್ಲಿ ಜೋಗಿ ಅಂದರೆ ಪರಮಾತ್ಮ ಅಥವಾ ಆತ್ಮಸ್ವರೂಪ, ಪತ್ನಿ ಅಂದರೆ ಅದು ಲೌಕಿಕ ಪ್ರಕೃತಿ ಅಥವಾ ಒಂದು ಜೀವ. ಅಂದರೆ ನನ್ನ ಭಕ್ತಿಯ ಮಡಿಲಲ್ಲಿ ನೀನಿರು ಅಂತ ಮೊರೆ ಹಿಡುವುದರ ಸಂಕೇತ ಈ ಹಾಡು ಅಂತಾರೆ ಆ ಹಾಡನ್ನು ಅರ್ಥ ಮಾಡಿಕೊಂಡವರು.

0: ಬನ್ನಿ ಬನ್ನಿ ಹೂಕೊಳ್ಳಿ ಬನ್ನಿ ಅಂತ ಹಾಡಲ್ಲಿ ಕರೆದವರು ಆರ್ ಇಂದ್ರಮ್ಮ ಮತ್ತು ಆರ್ ಲೀಲಾ. ಹಾಡನ್ನು ಬರೆದವರು ವಿ ಸೀತಾರಾಮಯ್ಯ. ಬನ್ನಿ ಬನ್ನಿ ಹೂಕೊಳ್ಳಿ ಬನ್ನಿ ಅಂತ ಹೇಳಿ ಅವರು ಕರೀಲಿಲ್ಲ, ಒಂದಷ್ಟು ಹೂವುಗಳ ಪರಿಚಯವನ್ನು ಕೂಡ ಮಾಡಿಕೊಟ್ರು. ಹೂವುಗಳ ಪರಿಚಯ ಮಾತ್ರ ಅಲ್ಲ, ಹೂವುಗಳ ಪರಿಮಳ, ಆ ಸುಗಂಧ, ಹೂವನ್ನು ದೇವರಿಗೆ ಅಂದರೆ ಪೂಜೆಗಿರ್ಬಹುದು, ಪ್ರೀತಿಗೆ, ಅಲಂಕಾರಕ್ಕೆ, ಹಾಗೆ ಹೆಣ್ಮಕ್ಕಳು ತಲೆಗೆ ಮುಡ್ಕೊಳ್ಳೋದಕ್ಕೆ ಕೂಡ ಹೂವನ್ನು ಬಳಸ್ತಾ ಇದ್ರು. ಹೂವಿನ ತೋಟದವರು ತಮ್ಮ ತೋಟದಲ್ಲಿ ಅರಳಿದ ಹೂವುಗಳನ್ನು ಮಾಲೆ ಕಟ್ಟಿ ಅಥವಾ ಬಿಡಿ ಬಿಡಿಯಾಗಿ ತಂದು ಬನ್ನಿ ಬನ್ನಿ ಅಂತ ಪ್ರೀತಿಯಿಂದ ಕರೆದು ಕೊಡ್ತಾ ಇದ್ರು. ಇದರಿಂದ ಹಾದಿ ಬೀದಿಯಲ್ಲೆಲ್ಲ ಕೂಡ ಹೂವಿನ ಘಮ ಘಮ ಇತ್ತು. ಹಾಗೆಯೇ ಅಲ್ಲಿ ಆಟ ಆಡ್ತಾ ಇದ್ದಂಥ ಮಕ್ಕಳಿಗೂ ಕೂಡ ಯಾವ ಹೂವು ಯಾವ ಪರಿಮಳವನ್ನು ಕೊಡುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಾ ಇತ್ತು. ಭಾವಗೀತೆಗಳ ಈ ಕಾರ್ಯಕ್ರಮ ಮುಂದುವರಿಯುತ್ತೆ 7:45. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
2: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
1: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 7:35 ಕನ್ನಡ ವಾರ್ತೆಗಳ ನಂತರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್

0: ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.

ಕೇಂದ್ರ ಗೃಹ ಸಚಿವರು ಎಚಲ್ಕಾ ರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಅಫ್ಘಾನಿಸ್ತಾನ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಏಳು ಗಂಟೆ 47 ನಿಮಿಷಗಳ ಸಮಯ ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರೆಸೋಣ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಪೂತಿನವರ ಕವಿತೆ ಧ್ವನಿಯಾಗಿದ್ದಾರೆ ಬಿಆರ್ ಛಾಯಾ. ನಿಲ್ಲಿಸದಿರು ವನಮಾಲೆ, ಈ ಹಾಡನ್ನು ನಾವು ಇಷ್ಟೊಂದು ಸಲ ಕೇಳಿದ್ದೇವೆ. ಶ್ರೀಕೃಷ್ಣ ಗೋಕುಲವನ್ನು ತೊರೆದು ಮಧುರೆಗೆ ಹೊರಡುವಂಥ ಸಂದರ್ಭ. ಇಲ್ಲಿವರೆಗೂ ಗೋಪಿಕೆಯರೆಲ್ಲರಿಗೂ ಕೂಡ ಕೃಷ್ಣನ ಕೊಳಲ ಗಾನ ಏಕೈಕ ಆಸರೆಯಾಗಿತ್ತು. ಅವರ ಕಷ್ಟ ಕಾರ್ಪಣ್ಯಗಳನ್ನು, ಸಂಸಾರದ ಒಳಿತು ಕೆಡುಕುಗಳನ್ನೆಲ್ಲ ಕೃಷ್ಣನ ಕೊಳಲ ಗಾನವನ್ನು ಕೇಳಿ ಮರೀತಾ ಇದ್ರು. ಗೋಪಿಕೆಯರಿಗೆ ಕೃಷ್ಣನ ಕೊಳಲಿನ ಧ್ವನಿ ಭವರೋಗಕ್ಕೆ ಮದ್ದಾಗಿತ್ತು. ಅದು ಸಂಗೀತ ಜೊತೆಗೆ ಅಹಂಕಾರವನ್ನು ಕರಗಿಸಿ ಭಾವದ ಮಾಯೆಯನ್ನು ಅಡಗಿಸುವಂಥ ಒಂದು ದಿವ್ಯ ಶಕ್ತಿಯಾಗಿತ್ತು. ನಿನ್ನ ಗಾನದ ಅನುರಾಗ ನಮ್ಮ ಬದುಕನ್ನು ಯಾವಾಗಲೂ ತುಂಬಿರಲಿ. ನಿಲ್ಲಿಸದಿರು ವನಮಾಲಿ, ನೀ ಕೊಳಲ ಗಾನವ. ಭಗವಂತನ ಸಾನ್ನಿಧ್ಯದಿಂದ ದೂರ ಆದಾಗ ಮನಸ್ಸಿಗೆ ಆವರಿಸುವಂಥ ಶೂನ್ಯ, ಈ ಬದುಕಿಗೆ ಭಯ, ಜೊತೆಗೆ ಇದೊಂದು ದೈವಿಕ ಮತ್ತು ಪ್ರೀತಿಗಾಗಿ ಹಂಬಲಿಸುವಂತಹ ಭಕ್ತಿಯ ಆರ್ದ್ರತೆಯನ್ನು ಪುತಿನ ಅವರು ತಮ್ಮ ಕವಿತೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಗೀತೆಯನ್ನು ಕೇಳೋಣ.

0: ದರಾ ಬೇಂದ್ರೆ ಅವರ ಕವಿತೆಯನ್ನ ಸಿ ಕೆ ತಾರಾ ಅವರ ದನಿಯಲ್ಲಿ ಆಲಿಸಿದ್ರೆ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಎದೆ ತುಂಬಿ ಹಾಡಿದೆನು ಅಂದು ನಾನು.
2: ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ.
2: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಸಮಯ ಆಗಿದೆ 8 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾತ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಕೊಂಕಣ ರೈಲು ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಮತ್ತು ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ಚಾಲನೆಯನ್ನು ನೀಡಲಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ 6:30 ಆರಂಭಗೊಳ್ಳಲಿದೆ. ವಿಶ್ವದಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ

ಮೋದಿಯವರ ಸಾರಥ್ಯದಲ್ಲಿ ಜರುಗಲಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳಂತಹ 12-18 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಾಲತಾಣ www.mysuruzoo.info ಭೇಟಿ ನೀಡಬಹುದಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚ್ಎಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ದಿ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ದೋಹಾ ಡೈಮಂಡ್ ಲೀಗ್ ಅಥ್ಲೆಟಿಕ್ಸ್ ಕೂಟದಲ್ಲಿ ಭಾರತದ ಸ್ಟಾರ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಈ ಋತುವಿನ ಮೊದಲ ಟೂರ್ನಿಯಲ್ಲಿ 4ನೇ ಸ್ಥಾನ ಪಡೆದಿದ್ದಾರೆ. 28ರ ಹರೆಯದ ಅವರು ತಮ್ಮ 3ನೆಯ ಪ್ರಯತ್ನದಲ್ಲಿ 85.69 ಮೀಟರ್ ಎಸೆತವನ್ನು ದಾಖಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಎಂಟು ಗಂಟೆ 3:20 ಸಮಯ ಆಗಿದೆ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ. ಗುಡ್ ಮಾರ್ನಿಂಗ್, ಶುಭೋದಯ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು, ನಾದೋಪಾಸನೆ ಚೆನ್ನಾಗಿತ್ತು, ನಾದೋಪಾಸನೆಯಲ್ಲಿ ಬಂದಂತಹ ಕತೆ ಚೆನ್ನಾಗಿತ್ತು, ಭಾವಗೀತೆಗಳು ಚೆನ್ನಾಗಿತ್ತು. ಹೀಗೆ ಎಲ್ಲವನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಯಾರ್ಯಾರು ಎಲ್ಲೆಲ್ಲಿಂದ ಏನೇನು ಹೇಳ್ತಾ ಇದ್ರೆ ನೋಡ್ಕೊಂಡು ಬರೋಣ, ಬನ್ನಿ. ಗುಡ್ ಮಾರ್ನಿಂಗ್ ಅಂತ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ರಾಜಾಜಿ ನಗರದಿಂದ ಒಂದು ಹಿತೋಪದೇಶವನ್ನು ಕಳಿಸಿದ್ದಾರೆ ಎಂದಿನಂತೆ. ಹೊನ್ನೂರಲ್ಲಿಯವರು ಹನುಮಂತಪುರದಿಂದ, ಉಮೇಶ್ ಸಿರಿಗೆರೆಯಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ರಶ್ಮಿ, ಶಾಂಭವಿ ಹಾಗೆ ಮನೆಯವರು, ಕೌಸಲ್ಯವರು ಬನಶಂಕರಿಂದ, ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಹೇಳ್ತಾರೆ. ಸುಜಾತ, ಭರತೇಶ, ಪುಚ್ಚಪೆಟ್ಟು, ನಮಸ್ತೆ ಬಾನುಲಿ ಬಂಧು, ಶುಭ ಮುಂಜಾನೆ ಅಂತ ಹೇಳ್ತಾರೆ. ಆಮೇಲೆ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದಪುರತಪ್ಪ ಹೋಗರ್ ಶಿಕ್ಷಕರು, ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ, ಶುಭೋದಯ ಅಂತ ಹೇಳಿದ್ರೆ. ಮಧು ಜೆ ಚಿತ್ರದುರ್ಗದಿಂದ, ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರ ಸಂದೇಶ ಬಂದಿದೆ. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ಧನುಷ್, ದರ್ಶನ್, ರಾಜಶ್ರೀ, ಖಿಲಾರಿ ಮನೆಯವರು, ಶುಭೋದಯ ಕರ್ನಾಟಕ, ನಮಸ್ಕಾರಗಳು ಅಂತ ಹೇಳಿದ್ರೆ. ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಶುಭೋದಯ, ಭಕ್ತಿ ಗೀತೆಗಳ ಆರಾಧನೆ ತುಂಬಾನೇ ಸೊಗಸಾಗಿದೆ ಅಂತ ಹೇಳ್ತಾರೆ. ಕಲಬುರಗಿಯ ಚಂದುಲಾಲ್ ಅವರು, ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ಹೇಳಿದ್ರೆ. ಪಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದರೆ. ಮಂಡಿಕಲ್ ಕೃಪಾ, ನಮಸ್ಕಾರ, ಶುಭೋದಯ, ನಾದೋಪಾಸನೆ, ಭಕ್ತಿಗೀತೆ, ಕಥೆ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ. ಕಲಬುರಗಿ ಜಿಲ್ಲೆ ಕಡಗಂಚೆಯ ಧರ್ಮಣ್ಣ ಧನ್ಯವರು, ಸರ್ವಜ್ಞನ ವಚನ ಸುಶ್ರಾವ್ಯವಾಗಿತ್ತು ಅಂತ ಹೇಳ್ತಾರೆ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ಅರ್ಣವ್ ಬಂಗಾರಿ, ಶುಭೋದಯ ಕರ್ನಾಟಕ ಅಂತ ಹೇಳಿದ್ರೆ. ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ನಾದೋಪಾಸನೆ, ಸಾಹುಕಾರನ ಕಥೆ, ಭಕ್ತಿಗೀತೆ ಎಲ್ಲವೂ ಚಂದ ಅಂತ ಹೇಳ್ತಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ನಮಸ್ಕಾರ ಅಂತ ಹೇಳಿದ್ರೆ. ಶಶಿಕುಮಾರ್ ಹೇಮಾ ಚಿತ್ರದುರ್ಗದಿಂದ, ಮೌನೇಶ್ ಜ್ಯೋತಿ ಪತ್ತಾರ ಗದಗದಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಮತ್ತು ನಿರ್ಮಲಾ ಧನ್ಯತಾ ತಿತಿಮತಿಯಿಂದ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ, ದೀಪಾ ಮಹಾದೇವ್ ಸುಪ್ರಭಾತ ಅನುದಿನದ ಸಂಗಾತಿ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಹೆಣ್ಣು ಮಕ್ಕಳ ಕಥೆ ಚೆನ್ನಾಗಿತ್ತು, ದೇವರಲ್ಲಿ ಸರಿಯಾಗಿ ಬೇಡ್ಕೊಂಡ್ರೆ ಎಲ್ಲವೂ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಇಷ್ಟ ಆಯಿತು, ಮುಂಜಾನೆಯ ನಾದೋಪಾಸನೆ ಅಂತ ಹೇಳಿದರೆ ಧನ್ಯವಾದಗಳು. ಮತ್ತಾರು ಫೋಟೋ ಕಳಿಸ್ಬೇಡ್ರಿ, ದಯವಿಟ್ಟು ನೀವು ಫೋಟೋ ಕಳಿಸಿದ್ರೆ ನಾನೇನಂತ ಹೇಳಬೇಕು. ರಾಜು ರುಕ್ಮಿಣಿ ಕುಂಬಾರ ಇವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಟಿ ಆರ್ ಮಿಲ್ ಗಣೇಶನ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ. ಎಸ್ ರಾಜು ಚಿಕ್ಕಅಂಕನಹಳ್ಳಿ, ಅನುದಿನದ ಸಂಗಾತಿ ವಿವಿಧ ಭಾರತಿ ಅಂತ ಹೇಳಿದ್ರೆ. ಹುನಗುಂದ ತಾಲೂಕು ಬಸವರಾಜ್ ಧೊತ್ತರ್ಗಿ, ಜಯಂತಿ ಕಮಲಕುಮಾರಿ ಪರಿಚಯ ಆಗಿದ್ದು ತುಂಬ ಖುಷಿ ಆಯ್ತ್ರಿ ಅಂತ ಹೇಳಿದ್ರೆ. ನೆಲ ರಾಮಮೂರ್ತಿ ಅವರು ವಿಜಯನಗರ ಬೆಂಗಳೂರು ಇಲ್ಲಿಂದ ಹೇಳ್ತಾ ಇದ್ರೆ. ನಲ್ ಬೆಳಗು ಸುಪ್ರಭಾತ, ಶನಿವಾರದ ಶುಭ ದಿನ ಅಂತ ಹೇಳಿ ನಾದೋಪಾಸನೆಯಲ್ಲಿ ಬಂದಂತಹ ಕತೆ. ಆಮೇಲೆ ಕನ್ನಡ ರತ್ನ ಭಂಡಾರದ ಧ್ವನಿ ತಾರೆ ಜಯಂತಿ ಅವರ ಬಾಲ್ಯದ ನೆನಪುಗಳು, ಭಾವಗೀತೆಗಳು ಮನಕ್ಕೆ ರಸದೌತಣವನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಆಮೇಲೆ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಅರುಣ ಮೈತ್ರಿ ಜೆ ಸಿ ನಗರ, ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಹೇಳ್ತಾ ಇದ್ರಿ, ಕಮಲಕುಮಾರಿ ಅಬ್ಬಬ್ಬ, ಮನೆ ಸುತ್ತಮುತ್ತ ಎಲ್ಲ ಕಡೆ ಮಲ್ಲಿಗೆ ಹೂವೇ ಹೂವು. ಎಂಥ ಚಂದದ ಸ್ಟೋರಿ ನಮ್ಮ ಬಹದ್ದೂರ್ ಹೆಣ್ಣು ಜಯಂತಿ ಅಮ್ಮವ್ರದ್ದು ಅಂತ ಹೇಳಿದ್ರೆ, ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ನಾದೋಪಾಸಿನಿ ಶುಭೋದಯ ಕರ್ನಾಟಕ ಕನ್ನಡ ರತ್ನ ಭಂಡಾರ ಜಯಂತಿಯವರ ಸಂಭಾಷಣೆ ಭಾವಗೀತೆ ಎಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಮತ್ತೆ ಅಕ್ಕ ಮಹಾದೇವಿ ಕೊಡೇಕಲ್ ಇವರು ಹೇಳ್ತಾರೆ, ಕನ್ನಡ ರತ್ನ ಭಂಡಾರದಲ್ಲಿ ಜಯಂತಿಯವರ ಮಾತು ಕೇಳಿ ತುಂಬಾನೇ ಖುಷಿಯಾಯಿತು. ಅವರಿಗೆ ಮಲ್ಲಿಗೆ ಹೂವು ಇಷ್ಟ ಆದ ಹಾಗೆ ನನಗೂ ಕೂಡ ಮಲ್ಲಿಗೆ ಹೂವು ಅಂದರೆ ತುಂಬಾನೇ ಇಷ್ಟ. ಸ್ವಲ್ಪ ಹೊತ್ತಿನಲ್ಲಿ ಭಾವಗೀತೆಯಲ್ಲಿ ಕೂಡ ಹೂವಿನ ಕಂಪು ಹರಡಿದ್ದು ಖುಷಿಯಾಯಿತು ಅಂತ ಹೇಳ್ತಾರೆ. ಮಂಜುಳ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಮತ್ತು ಪ್ರೇಮಲತಾ ವಜ್ರ ದ್ಯುತಿ, ಆಮೇಲೆ ವಿಜಯಕುಮಾರ್ ಆರಾಧ್ಯ ರಕ್ಷಿತ, ಭಾವಗೀತೆ ಬನ್ನಿ ಬನ್ನಿ ಹಾಡಂತೂ ತುಂಬಾ ಚೆನ್ನಾಗಿದೆ, ಹೂವಿನ ಪರಿಮಳ ಹೂವು ಮುಡಿಯೋದ್ರ ಬಗ್ಗೆ ಮಾತು ಇಷ್ಟ ಆಯಿತು. ನದೋಪಾಸಿನಿ ಭಕ್ತಿಗೀತೆಗಳು ಕಥೆ ಸರಳ ಆದರೂ ಕೂಡ ನಮ್ಮ ಬೇಡಿಕೆಗಳ ಬಗ್ಗೆ ಏನು ಬೇಕು ಅನ್ನೋದನ್ನು ಹೇಳೋದ್ರಲ್ಲಿ ನಾವು ಸೋತು ಬಿಡ್ತೇವೆ. ದೈವ ಸಾಕ್ಷಾತ್ಕಾರ ಆದವರು ಮಾತ್ರ ಏನು ಬೇಕು ಅನ್ನೋದನ್ನು ಕೇಳಿಕೊಂಡು ಸದಾ ಪರಮಾತ್ಮನ ಜೊತೆಯಲ್ಲಿರ್ತಾರೆ. ಗುಡಿಯಲ್ಲಿ ಅಡಗಿಹ ದೇವರೇ, ಕೈವಾರ ಮಹಾತ್ಮೆ, ಇವೆಲ್ಲ ಹಾಡುಗಳು ನನಗೆ ತುಂಬಾ ಇಷ್ಟ ಆಯಿತು ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.
3: ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಚಂದದ ಹಾಡನ್ನ ಕೇಳಿ ಬರೋಣ. ಅನುರಾಧ ಭಟ್ ಮತ್ತು ಬದ್ರಿ ಪ್ರಸಾದ್ ಅವರ ಹಾಡುಗಾರಿಕೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಗೌತಮ್ ಶ್ರೀವತ್ಸ ಅವರು ಸಂಗೀತ ನೀಡಿದ್ದಾರೆ. ಚಂದ್ರ ಚಿತ್ರದ ಹಾಡು.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಜೂನ್ ತಿಂಗಳ 20 ಶನಿವಾರದ ಬೆಳಗಿನ ಪ್ರಸಾರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಪ್ರಸಾರದಲ್ಲಿ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು. ಸಮಯ 8:15. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ದೆಹಲಿ ಕೇಂದ್ರದಿಂದ 8:30 ಮತ್ತೆ ಶುಭೋದಯ ಕರ್ನಾಟಕ ಮುಂದುವರಿಯುತ್ತೆ.
4: Good morning, I am Naresh Mago. The headlines. President Draupadi Murmu and Prime Minister Narendra Modi to inaugurate and lay foundation stone of development projects worth over 47,000 crore rupees in Odisha's Mayurbhanj district today. Prime Minister Modi to release 23rd installment of the PM Kisan to over 9 crore farmers from Hooghly in West Bengal. Senior Indian bureaucrat Vivek Agarwal appointed as Vice President of Financial Action Task Force FATF. New Delhi reiterates its commitment to combat terror financing. NTA to conduct nationwide mock drill today ahead of NEET UG re-examination scheduled for tomorrow. SEBI clears channel for easier transfer of shares to legal heirs of deceased investors. And in men's cricket, India to take on Afghanistan in third and final ODI of the series in Chennai this afternoon. In a rare confluence of constitutional leadership and development,

8:30 107.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹೆಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಈ ದಿನ ಜೂನ್ ತಿಂಗಳ 20ನೇ ತಾರೀಖು. ಜೂನ್ ತಿಂಗಳ 20ನೇ ತಾರೀಖು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಾಗಿರುವ ಹಾಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಜನ್ಮದಿನ. ಹೌದು, ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರುವಂತಹ, ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರುವಂತಹ ದ್ರೌಪದಿ ಮುರ್ಮು ಅವರ ಜನ್ಮದಿನ ಎಂದು. ಇವರು ಒಡಿಶಾದ ಮಯೂರ್ ಭಂಜ್ ಊರಿನವರು. ಪದವಿಯನ್ನು ಮುಗಿಸಿ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿದರು. ಅದಾದ ನಂತರ ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡಿದರು. ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದರು. ಅದಾದಮೇಲೆ ಮಹಿಳಾ ರಾಜ್ಯಪಾಲರಾಗಿ ಕೂಡ ಕರ್ತವ್ಯವನ್ನು ನಿಭಾಯಿಸಿದರು. ಪ್ರಸ್ತುತ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು.
3: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
4: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
3: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
4: ಮೇಲು ಕೀಳು, ಬಡವ ಬಲ್ಲಿದ ಎಂಬ ಭಾವವನ್ನ ದೂರವಿಡೋಣ.
3: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
4: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

ಉಪಾಸನೆ ಚಿತ್ರದ ಹಾಡನ್ನ ಬರೆದವರು ಚಿ ಉದಯಶಂಕರ್ ಅವರು. ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ರು. ವಾಣಿ ಜಯರಾಮ್ ಅವರು ಹಾಡಿಗೆ ದನಿಯಾಗಿದ್ರು. ಇದೇ ದಿನ ಅಂದ್ರೆ ಜೂನ್ 20ನೇ ತಾರೀಕು ಜನ್ಮದಿನವನ್ನ ಆಚರಿಸಿಕೊಳ್ತಾ ಇದ್ದಾರೆ ಕನ್ನಡದ ನಟ ಸತೀಶ್ ನೀನಾಸಂ ಅವರು. ಇವರು ಪ್ರತಿಭಾವಂತ ನಟ ಹೌದು. ಲೂಸಿಯಾ ಸಿನಿಮಾದ ಮೂಲಕ ಸಿನಿಮಾ ಕ್ಷೇತ್ರಕ್ಕೆ ಬಂದರು. ತಮ್ಮದೇ ಆದಂಥ ಒಂದು ವಿಶಿಷ್ಟವಾದ ನಟನಾ ಶೈಲಿಯಿಂದ ಕನ್ನಡ ಪ್ರೇಕ್ಷಕರ ಮನಗೆದ್ದಂಥ ನಟ ಸತೀಶ್ ನೀನಾಸಂ ಅವರ ಜನ್ಮದಿನ ಎಂದು. ಹಾಗೇನೆ ಮುಂಗಾರು ಮಳೆ 2 ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂಥ ನೇಹಾ ಶೆಟ್ಟಿ ಅವರ ಜನ್ಮದಿನ ಕೂಡ ಇವತ್ತು. ಇವರು ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತಾ ಚಿತ್ರನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ನೇಹಾ ಶೆಟ್ಟಿ. ಅವರ ಜನ್ಮದಿನ ಇದೇ ದಿನ. ಇನ್ನು ಕವಿ ಮತ್ತು ಸಾಹಿತಿಯಾಗಿರುವಂಥ ರಂಜಾನ್ ದರ್ಗಾ ಅವರು ಕೂಡ ಜೂನ್ 20ನೇ ತಾರೀಕು 1951 ಜನಿಸಿದ್ದು. ರಂಜಾನ್ ದರ್ಗಾ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ವಿಶಿಷ್ಟ ಬರಹಗಾರರು, ಕವಿಯಾಗಿ, ಸಾಹಿತ್ಯ ವಿಮರ್ಶಕರಾಗಿ, ಸಂಘಟಕರಾಗಿ, ಪತ್ರಿಕೋದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸೂಫಿ ಮತ್ತು ಶರಣ ಸಾಹಿತ್ಯದ ಕುರಿತು ಅಧ್ಯಯನವನ್ನು ನಡೆಸಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಕವಿ ಮತ್ತು ಪತ್ರಕರ್ತರಾದ ಬಿಎಂ ಬಶೀರ್ ಅವರ ಜನ್ಮದಿನ ಕೂಡ ಇಂದು. ಸಾಹಿತ್ಯ ಲೋಕದಲ್ಲಿ ಕವಿತೆ ಮತ್ತು ಅಂಕಣ ಬರಹಗಳ ಮೂಲಕ ಹೆಸರಾಗಿದ್ದಾರೆ ಬಿಎಂ ಬಶೀರ್. ಕಾಳಪ್ಪ ಬಿ ಬಡಿಗೇರ್ ಅಂತ ಹೇಳಿ ಶಿಕ್ಷಕರು, ಬರಹಗಾರರು, ಧಾರವಾಡ ಮೂಲದ ಇವರು ಲೇಖಕರಾಗಿ ಸಾಹಿತ್ಯಾಸಕ್ತರಾಗಿ ಗುರುತಿಸಿಕೊಂಡಿದ್ದಾರೆ.

ಜೂನ್ 20ನೇ ತಾರೀಕು ಯಾರ್ಯಾರು ಜನ್ಮದಿನವನ್ನು ಆಚರಿಸ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದಾಯ್ತು. ಹಾಗೆ ಈ ದಿನ ಏನೇನು ವಿಶೇಷತೆಗಳಿದೆ ಅಂತ ನಾವು ಗಮನಿಸ್ತಾ ಹೋದರೆ, ಜೂನ್ ತಿಂಗಳ 20ನೇ ತಾರೀಕು ವಿಶ್ವ ಉತ್ಪಾದಕತೆ ದಿನ ಅಂದರೆ ವರ್ಲ್ಡ್ ಪ್ರೊಡಕ್ಟಿವಿಟಿ ಡೇ ಅಂತ ಹೇಳಿ ಆಚರಿಸ್ತಾರಂತೆ. ವೈಯಕ್ತಿಕವಾಗಿ ಹಾಗೆ ವೃತ್ತಿಪರ ಬದುಕಿನಲ್ಲಿ ಕೆಲಸದ ದಕ್ಷತೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ಮತ್ತು ಸಮಯದ ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವ ಒಂದು ಮಹತ್ವದ ಒಂದು ಉದ್ದೇಶವನ್ನು ಸಾರುವುದಕ್ಕಾಗಿ ವರ್ಲ್ಡ್ ಪ್ರೊಡಕ್ಟಿವಿಟಿ ಡೇ, ವಿಶ್ವ ಉತ್ಪಾದಕತೆ ದಿನ ಅಂತ ಹೇಳಿ ಜೂನ್ 20 ಆಚರಿಸಲ್ಪಡುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸರ್ಫಿಂಗ್ ಡೇ ಅಂತ ಅಂದರೆ ನಾವೆಲ್ಲ ಟಿವಿಗಳಲ್ಲಿ ನೋಡಿರ್ತೇವೆ, ಸಮುದ್ರದ ಅಲೆಗಳ ಮೇಲೆ ಸವಾರಿ ಮಾಡುವಂಥ ಸರ್ಫಿಂಗ್, ಇದೊಂದು ಆಟ. ಈ ಆಟವನ್ನು ಆಚರಿಸೋದು ಮತ್ತು ಸಾಗರದ ಪರಿಸರ ಸಂರಕ್ಷಣೆ ಬಗ್ಗೆ ಕೂಡ ಜಾಗೃತಿ ಮೂಡಿಸಬೇಕು ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ತಿಂಗಳ 20ನೇ ತಾರೀಕು ಇಂಟರ್ನ್ಯಾಷನಲ್ ಸರ್ಫಿಂಗ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. 8:46:15 ಸಮಯ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. B3 ಚಿತ್ರದ ಒಂದು ಹಾಡನ್ನು ಕೇಳಿ, ಅನೂಪ್ ಸೀಲಿನ್ ಮತ್ತು ರಿತೀಶ್ ಅವರ ಧ್ವನಿಗಳು, ಕವಿರಾಜ್ ಅವರ ರಚನೆ, ಅನೂಪ್ ಸೀಲಿನ್ ಸಂಗೀತ ಸಂಯೋಜನೆ.

ಬೆಂಕಿ ಬಿರುಗಾಳಿ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಪ್ರಿಯಾ ಹಿಮೇಶ್ ಹಾಗೂ ಪೃಥ್ವಿಯವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಎಂಎಂ ಶ್ರೀಲೇಖ ಅವರ ಸಂಗೀತ ಸಂಯೋಜನೆ ಇತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಘಟನೆಗಳನ್ನ ನಾವು ಮೆಲುಕು ಹಾಕೋದಾದ್ರೆ, ಐತಿಹಾಸಿಕವಾಗಿ ಜೂನ್ ತಿಂಗಳ 20ನೇ ತಾರೀಕು ಏನೇನೆಲ್ಲ ನಡೆದಿತ್ತು ಅಂತ ಚೆಕ್ ಮಾಡಿದ್ರೆ 1837 ಜೂನ್ ತಿಂಗಳ 20ನೇ ತಾರೀಕು ಆ ಕಾಲಕ್ಕೆ ಬಹಳ ಪ್ರಭಾವಶಾಲಿಯಾಗಿದ್ದಂಥ ಬ್ರಿಟಿಷ್ ಇತಿಹಾಸದಲ್ಲಿ ವಿಕ್ಟೋರಿಯಾ ಅವರು 1837 ಜೂನ್ 20ಕ್ಕೆ ಯುನೈಟೆಡ್ ಕಿಂಗ್ಡಮ್ನ ಸಿಂಹಾಸನವನ್ನು ಏರಿದಂಥ ಒಂದು ಐತಿಹಾಸಿಕ ಘಟನೆ ಅಂತ ಹೇಳಬಹುದು. ಹಾಗೆಯೇ 1863 ಅಮೇರಿಕಾದ ಯುದ್ಧದ ಸಂದರ್ಭದಲ್ಲಿ ಪಶ್ಚಿಮ ವರ್ಜೀನಿಯಾ ಇದು ಅಧಿಕೃತವಾಗಿ ಅಮೇರಿಕಾದ 35ನೇ ರಾಜ್ಯವಾಗಿ ಜೂನ್ 20ನೇ ತಾರೀಕು ಉದಯವಾಯಿತು. ಪಶ್ಚಿಮ ವರ್ಜೀನಿಯಾ ರಾಜ್ಯದ ಉದಯ 1 June 20 1863 ಆಯಿತು. ಅದೇ ಥರ 1710 ವಿಶ್ವದ ಮೊದಲ ಅತ್ಯಂತ ಜನಪ್ರಿಯ ನಿಯತಕಾಲಿಕೆಗಳಲ್ಲಿ ಒಂದಾಗಿದ್ದಂಥ ದಿ ಟ್ಯಾಟ್ಲರ್ ಅನ್ನುವಂಥ ಒಂದು ಪತ್ರಿಕೆ ಜೂನ್ 20ನೇ ತಾರೀಕಿಗೆ ತನ್ನ ಕೊನೆಯ ಸಂಚಿಕೆಯನ್ನು ಪ್ರಕಟ ಮಾಡಿತು. ಇನ್ನು ಕ್ರೀಡಾಲೋಕದ ವಿಶೇಷ ಏನಿದೆ ಅಂತ ಹೇಳಿದ್ರೆ, ಲಾರ್ಡ್ಸ್ ಮೈದಾನದಲ್ಲಿ ರಾಹುಲ್ ದ್ರಾವಿಡ್ ಮತ್ತು ಸೌರವ್ ಗಂಗೂಲಿ ಅವರು 1996 ನಮ್ಮ ಕರ್ನಾಟಕದ ಹೆಮ್ಮೆ ರಾಹುಲ್ ದ್ರಾವಿಡ್ ಮತ್ತು ಸೌರವ್ ಗಂಗೂಲಿ ಇಬ್ಬರು ಕೂಡ ಜೂನ್ 20ಕ್ಕೆ 1996 ಇಂಗ್ಲೆಂಡ್ನ ಪ್ರಸಿದ್ಧ ಲಾರ್ಡ್ಸ್ ಮೈದಾನದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಒಟ್ಟಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಗಂಗೂಲಿ ಅವರು ಈ ಪಂದ್ಯದಲ್ಲಿ ಶತಕ ಬಾರಿಸ್ತಾರೆ. ದ್ರಾವಿಡ್ ಅವರು 95 ರನ್ ಗಳಿಸಿ ಐತಿಹಾಸಿಕ ಇನ್ನಿಂಗ್ಸನ್ನು ಆಟ ಆಡಿದರು.

ಅಂಬರ ಚಿತ್ರದ ಹಾಡು, ಮಂಜುನಾಥ್ ಎಲ್ ರೋಷನ್ ಅವರ ಸಾಹಿತ್ಯ, ಜಿ ಅಭಿಮಾನ್ ರಾಯ್ ಅವರ ಸಂಗೀತ, ಸೋನು ನಿಗಮ್ ಮತ್ತು ಯಶಿ ಈ ಹಾಡಿಗೆ ದನಿಯಾಗಿದ್ದಾರೆ.

0: ವಿವಿಧ ಭಾರತಿ ಅಂದ ಮೇಲೆ ಹಾಡು ಮಾತು ಮಾಹಿತಿಗೆ ಖಂಡಿತವಾಗ್ಲೂ ಕೊರತೆ ಇಲ್ಲ. ಸಾಕಷ್ಟು ದಿನ ವಿಶೇಷಗಳನ್ನ ತಿಳ್ಕೊಂಡ್ವಿ, ಹಾಗೆ ಜನ್ಮದಿನಗಳ ಕುರಿತಾಗಿ ಕೂಡ ಒಂದಿಷ್ಟು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 9:01. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ.
2: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕಾವೇರಿ ನಗರ ಚಿತ್ರದ ಹಾಡು ಕೇಳಿದ್ರಿ. ಹರಿಚರಣ್ ಅವರು ಹಾಡನ್ನ ಹಾಡಿದ್ದು, ಗೋಸ್ಪೀರ್ ಅವರು ಗೀತೆಯನ್ನ ಬರೆದಿದ್ರು, ಪ್ರದೀಪ್ ರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 107.9 FM 9:06 ಸಮಯವಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮ ಇದು. ಇಂದಿನ ವಿಶೇಷಗಳನ್ನ ಸಾಕಷ್ಟು ತಿಳ್ಕೊಂಡಾದ ಮೇಲೂ ಕೂಡ ಮತ್ತೊಂದು ವಿಶೇಷ ಆಚರಣೆ ವಿಶೇಷತೆ ಇವತ್ತಿನ ದಿನದ್ದು ಹೇಳೋದಾದ್ರೆ, ಜೂನ್ 20, ಪ್ರತಿ ವರ್ಷ ಜೂನ್ ತಿಂಗಳ 20ನೇ ತಾರೀಕು ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಯುದ್ಧ ಅಥವಾ ರಾಜಕೀಯ ಕಾರಣಗಳು, ಆರ್ಥಿಕ ಬಿಕ್ಕಟ್ಟಿರಬಹುದು, ಹಿಂಸಾಚಾರ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದಷ್ಟು ಜನ ತಮ್ಮ ತಮ್ಮ ದೇಶಗಳನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಉಳ್ಕೊಳ್ಳೋಂಡು ತಮ್ಮ ಬದುಕನ್ನು ಕಟ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಪ್ರತಿ ವರ್ಷವೂ ಕೂಡ ಇರ್ತಾರೆ. ಇಂತಹ ಜನರ ಬಗ್ಗೆ ಒಂದಷ್ಟು ಸಂವೇದನಾಶೀಲತೆ ಇರಬೇಕು ಅಂತ ಹೇಳಿ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತಲೇ ಪ್ರತಿ ವರ್ಷ ಜೂನ್ ತಿಂಗಳ 20ನೇ ತಾರೀಕು ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಿಸಿಕೊಳ್ಳುವಂಥ ಒಂದು ವೇದಿಕೆ ಆಗಿದೆ. ಈ ವರ್ಷ ಅಂತೂ ಸಾಕಷ್ಟು ಯುದ್ಧಗಳನ್ನು ನಾವು ನೋಡಿದ್ವಿ. ಆ ಯುದ್ಧಗಳಲ್ಲಿ ಲಕ್ಷಾಂತರ ಜನ ತಮ್ಮ ನೆಲೆಯನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಈ ಯುದ್ಧದಿಂದಾಗಿ ಏನು ನೆಲೆ ಕಳ್ಕೊಂಡು ನಿರಾಶ್ರಿತರಾದಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂಥೇಳಿ ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ತಿಳಿಸಿದೆ. ಆ ಪ್ರಕಾರ ಸರಿಸುಮಾರು ಒಂದು ಅಂದಾಜನ್ನು ಹೇಳೋದಾದರೆ 50 ಲಕ್ಷಕ್ಕೂ ಹೆಚ್ಚು ಜನ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಆಶ್ರಯವನ್ನು ಬಯಸಿ ಹೋಗಿದ್ದಾರಂತೆ. ಹಾಗಾಗಿ ಈ ಬಾರಿಯ ವಿಶ್ವ ನಿರಾಶ್ರಿತರ ದಿನ ಹೆಚ್ಚು ಅರ್ಥಪೂರ್ಣವಾಗಬೇಕು, ಸಂವೇದನಾಶೀಲವಾಗಿರಬೇಕು ಅನ್ನೋದು ಈ ದಿನದ ಆಚರಣೆಯ ಹಿಂದೆ ಇರುವಂಥ ಉದ್ದೇಶ.

ದಾಸವಾಳ ಚಿತ್ರದ ಹಾಡು ನೀವು ಕೇಳಿದ್ದು. ಉದಿತ್ ನಾರಾಯಣ್ ಮತ್ತೆ ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು, ಸಂತೋಷ್ ನಾಯ್ಕ ಅವರ ರಚನೆಯಾಗಿತ್ತು, ಗುರುಕಿರಣ್ ಅವರ ಸಂಗೀತವಿತ್ತು. ಪ್ರತಿ ವರ್ಷ ಜೂನ್ ತಿಂಗಳ 20ನೇ ತಾರೀಕು ವಿಶ್ವ ನಿರಾಶ್ರಿತರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ನಿರಾಶ್ರಿತರು ಮತ್ತೆ ಅವರಿಗೆ ಒಂದು ಪುನರ್ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋದು ಈ ಜಾಗತಿಕ ಮಾನವೀಯ ಬಿಕ್ಕಟ್ಟುಗಳಲ್ಲಿ ಬಹಳ ಪ್ರಮುಖವಾದಂಥ ವಿಷಯ. ಈಗಾಗಲೇ ಹೇಳಿದ ಹಾಗೆ ಯುದ್ಧ, ಹಿಂಸಾಚಾರ, ಜನಾಂಗೀಯ ನಿಂದನೆ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಉಂಟಾಗುವಂಥ ಕಿರುಕುಳಗಳು, ಈ ಎಲ್ಲ ಕಾರಣಗಳಿಂದಾಗಿ ಜನ ತಮ್ಮ ಸ್ವಂತ ದೇಶವನ್ನು ಬಿಟ್ಟು ಅನಿವಾರ್ಯವಾಗಿ ಬೇರೆ ಬೇರೆ ದೇಶಗಳಲ್ಲಿ ಆಶ್ರಯವನ್ನು ಪಡ್ಕೊಳ್ತಾರೆ. ಇಂಥವರನ್ನು ನಿರಾಶ್ರಿತರು ಅಂತ ಕರೀತಾರೆ. ನಿರಾಶ್ರಿತರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ವಿಶ್ವಸಂಸ್ಥೆ ಮಾಡುತ್ತೆ. ಅಂದರೆ ಯಾವುದಾದ್ರೂ ಒಂದು ದೇಶದಲ್ಲಿ ಆಶ್ರಯ ಪಡೆದಿರುವಂತಹ ನಿರಾಶ್ರಿತರಿಗೆ ಆ ದೇಶದಲ್ಲಿ ಸುರಕ್ಷತೆ ಇಲ್ಲದೇ ಇದ್ದಾಗ, ಅಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವರನ್ನು ಮತ್ತೊಂದು ದೇಶಕ್ಕೆ ಕಳುಹಿಸಿ ಅಲ್ಲಿ ಅವರಿಗೆ ಕಾಯಂ ಆಗಿರುವಂಥ ನಿವಾಸ, ಪೌರತ್ವದ ಹಕ್ಕುಗಳನ್ನು ಕಲ್ಪಿಸಿಕೊಡೋದು, ಇಂಥ ಒಂದು ವ್ಯವಸ್ಥೆಯನ್ನು, ಪುನರ್ವ್ಯವಸ್ಥೆಯನ್ನು ಮಾಡಲಾಗುತ್ತೆ ವಿಶ್ವಸಂಸ್ಥೆ. ಹಾಗೆಯೇ ತಮ್ಮ ಆಶ್ರಯ ದೇಶದಲ್ಲಿ ಏನಾದರೂ ಜೀವ ಬೆದರಿಕೆ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಎದುರಿಸ್ತಾ ಇದ್ದರೆ ಅಂಥ ನಿರಾಶ್ರಿತರಿಗೆ ರಕ್ಷಣೆಯನ್ನು ಕೊಡೋದು ಕೂಡ ವಿಶ್ವಸಂಸ್ಥೆ. ಮತ್ತು ಅವರ ಒಂದು ಆ ದೇಶದಿಂದ ಈ ದೇಶ, ಇಲ್ಲಿಂದ ಅಲ್ಲಿಗೆ ಹೀಗೆ ಅಲೆದಾಡುವಂತಹ ಬದುಕನ್ನು ಕೊನೆಗೊಳಿಸಿ ಅವರಿಗೆ ಯಾವುದಾದ್ರೂ ಒಂದು ಸುರಕ್ಷಿತ ಪ್ರದೇಶದಲ್ಲಿ ಇರಿಸಿ ಅವರಿಗೆ ಕೆಲಸ, ಶಿಕ್ಷಣ, ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ಕೂಡ ಕಾನೂನು ರೀತಿಯಲ್ಲಿ ನೆರವಾಗುವಂಥದ್ದು. ಮತ್ತು ಹೆಚ್ಚು ನಿರಾಶ್ರಿತರನ್ನು ಹೊಂದಿರುವಂಥ ಯಾವುದಾದ್ರೂ ಬಡ ದೇಶಗಳಿದ್ದರೆ, ಚಿಕ್ಕ ಚಿಕ್ಕ ದೇಶಗಳಿದ್ದರೆ ಅವರಿಗೆ ಒಂದಿಷ್ಟು ಆರ್ಥಿಕ ಹಾಗೆ ಸಾಮಾಜಿಕ ನೆರವನ್ನು ಕೊಟ್ಟು ಆ ದೇಶಗಳ ಮೇಲಿನ ಒಂದಿಷ್ಟು ಹೊಣೆಯನ್ನು ಕೂಡ ಕಡಿಮೆ ಮಾಡುವಂಥದ್ದು ಕೂಡ ಈ ಒಂದು ವಿಶ್ವ ನಿರಾಶ್ರಿತರ ದಿನ, ಪುನರ್ವ್ಯವಸ್ಥೆಯಂಥ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ, ಕಾರ್ಯಕ್ರಮಗಳು ಕೂಡ ಜಾರಿಯಾಗುತ್ತವೆ. ವಿಶ್ವ ನಿರಾಶ್ರಿತರು ಮತ್ತು ಪುನರ್ವಸತಿ ದಿನದ ಇಂಥ ಸಂದರ್ಭಗಳಲ್ಲಿ ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೂಡ ಕೊಡಲಾಗುತ್ತೆ. ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವುದು ಬಾನುಲಿ ಬಂಧು ಚಂದು.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

9:43 ಸಮಯ. ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವೀಗ ತಾನೇ ಹಾಡು ಕೇಳಿದ್ರಿ, ಎರಡು ಹಾಡುಗಳನ್ನ ಕೇಳಿದ್ರಲ್ಲ. ಪರಿ ಪರಿ ಅಂತ ಹೇಳಿ ಬಂದಂತ ಹಾಡು ಐ ಮೀನ್ ಲವ್ ಚಿತ್ರದ ಹಾಡು, ಸಂತೋಷ್ ಮತ್ತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರು ಹಾಡನ್ನ ಬರೆದಿದ್ರು, ಸಾಯಿ ಕಾರ್ತಿಕ್ ಅವರ ಸಂಗೀತವಿತ್ತು. ಹಾಗೆ ನನ್ನ ಹುಡುಗಿ ನನ್ನ ಹುಡುಗಿ ಎನ್ನುವ ಹಾಡು ಚೆಲ್ಲಾಪಿಲ್ಲಿ ಚಿತ್ರದ ಗೀತೆ, ಅನುರಾಧ ಭಟ್ ಮತ್ತು ನಕುಲ್ ಅಭಯಂ ಅವರ ಧ್ವನಿಗಳು, ಮಂಜು ಕಾರ್ವಾರ ಅವರ ಸಾಹಿತ್ಯ, ಮಿಕ್ಕಿ ಕವಿಲ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.

ವಿಶ್ವ ನಿರಾಶ್ರಿತರ ದಿನದ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡ್ತಾ ಇರುವಾಗ, ಒಂದು ವರದಿಯ ಪ್ರಕಾರ ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. 2027 ಹೊತ್ತಿಗೆ ಇಡೀ ಜಗತ್ತಿನಲ್ಲಿ 2.4 ಮಿಲಿಯನ್ ನಿರಾಶ್ರಿತರಿಗೆ ಒಂದಷ್ಟು ಪುನರ್ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಅಂತ ಒಂದು ಅಂದಾಜಿದೆ. ಹಾಗೆ ಆಸ್ಟ್ರೇಲಿಯಾ, ಕೆನಡಾ, ಫ್ರಾನ್ಸ್ ಮತ್ತು ಅಮೆರಿಕದಂತಹ ದೇಶಗಳು ನಿರಾಶ್ರಿತರಿಗೆ ಹೆಚ್ಚಿನ ಪುನರ್ವ್ಯವಸ್ಥೆಯ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆಯಂತೆ. ಅದೇ ಥರ ನಮ್ಮ ದೇಶ ಕೂಡ, ಭಾರತ ಕೂಡ ನಿರಾಶ್ರಿತರಿಗೆ ಆಶ್ರಯ ಕೊಡುವಲ್ಲಿ ಒಂದು ಸುದೀರ್ಘವಾದ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಹಿಂಸಾಚಾರ ಆದಾಗ, ಕಿರುಕುಳ ನಡೆದಾಗೆಲ್ಲ ಕೂಡ ಲಕ್ಷ

ಕೋಟ್ಯಂತರ ಜನ ಭಾರತಕ್ಕೆ ಬಂದಿದ್ದಾರೆ. ನಮ್ಮ ದೇಶ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆಲ್ಲ ಆಶ್ರಯವನ್ನು ಕೊಟ್ಟಿರೋದು ನಮಗೆ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಅಂದರೆ ಪ್ರಸ್ತುತ ನಮ್ಮ ದೇಶದಲ್ಲಿ 240,000 ಹೆಚ್ಚು ನಿರಾಶ್ರಿತರು ವಾಸ ಮಾಡ್ತಾ ಇರಬಹುದು ಅಂತ ವಿಶ್ವಸಂಸ್ಥೆಯ ಒಂದು ವರದಿ ಅಂದಾಜು ಮಾಡಿದೆ. ನಮ್ಮ ದೇಶದಲ್ಲಿ ಇರುವಂಥ ನಿರಾಶ್ರಿತರು ಅಂತ ಹೇಳಿದಾಗ 1959 ಟಿಬೆಟಿಯನ್ ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ. 70,000 ಹೆಚ್ಚು ಜನ ಟಿಬೆಟಿಯನ್ರು ಬಂದಾಗ ಅವ್ರಿಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಹಾಗೆ ಕರ್ನಾಟಕದ ಬಯಲುಕುಪ್ಪೆಗಳಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅದೇ ಥರ ಶ್ರೀಲಂಕಾದ ಒಂದು ಅಂತರ್ಯುದ್ಧ ಇಂಟರ್ನಲ್ ಒಂದು ಯುದ್ಧ ಆದಂಥ ಸಂದರ್ಭದಲ್ಲಿ ಭಾರತಕ್ಕೆ 60,000 ಹೆಚ್ಚು ಜನ ತಮಿಳು ನಿರಾಶ್ರಿತರು ಬಂದು ತಮಿಳುನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಆಫ್ಘಾನ್ ಮತ್ತು ಮ್ಯಾನ್ಮಾರ್ನ ಜನ ಕೂಡ ಅಲ್ಲಿಯ ಆಫ್ಘಾನಿಸ್ತಾನ ಮತ್ತು ತಾಲಿಬಾನ್ ಆಡಳಿತದ ಒಂದು ಮ್ಯಾನ್ಮಾರ್ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಕೂಡ ಅವರು ನಮ್ಮ ದೇಶಕ್ಕೆ ಬರ್ತಾರೆ. ರೋಹಿಂಗ್ಯಾ ಮತ್ತು ಬೇರೆ ಬೇರೆ ಸಮುದಾಯದವರು ಬಂದು ಉತ್ತರ ಭಾರತದ ಅನೇಕ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ಥರ ಹಳೆಯ ಪೂರ್ವ ಪಾಕಿಸ್ತಾನ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ಒಂದಷ್ಟು ಜನ ನಿರಾಶ್ರಿತರು ಬಂದು ನಮ್ಮಲ್ಲಿಯೂ ಕೂಡ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಅವರು ವಾಸ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ನೆರಳು ಚಿತ್ರದ ಹಾಡು ವಿಜಯಪ್ರಕಾಶ್ ಮತ್ತು ಅನುರಾಧ ಭಟ್ ಅವರು ಹಾಡಿದ್ದಾರೆ. ಶ್ರೀಧರ್ ತಿಮ್ಮನ

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂಥ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ವಿಶ್ವ ನಿರಾಶ್ರಿತರ ದಿನ. ಆಶ್ರಯ ಅನ್ನೋದು ಬರೀ ತಲೆಗೊಂದು ಸೂರು ಮಾತ್ರ ಅಲ್ಲ, ಅದು ಜೀವ ವಿಕಾಸಕ್ಕೆ, ರಕ್ಷಣೆಗೆ, ನೆಮ್ಮದಿಗೆ ಬೇಕಾಗುವಂಥ ಎಲ್ಲ ರೀತಿಯ ಆಸರೆ. ಮನುಷ್ಯನ ಜೀವನದಲ್ಲಿ ಆಶ್ರಯ ಅನ್ನೋಂಥದ್ದು ಬೇರ್ಬೇರೆ ಸ್ವರೂಪ, ಬೇರ್ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಭೌತಿಕ ಆಶ್ರಯ ಅಂದರೆ ಬಿಸಿಲು, ಮಳೆ, ಗಾಳಿ, ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ವಸತಿ ಅಥವಾ ಇರಲಿಕ್ಕೆ ಒಂದು ಸೂರು ಬೇಕು. ಅದೇ

ಕಷ್ಟಕಾಲದಲ್ಲಿ ಬದುಕನ್ನು ಮುನ್ನಡೆಸೋದಕ್ಕೆ ಬದುಕಿಗೆ ಬೇಕಾಗಿರುವಂತಹ ಒಂದು ಉದ್ಯೋಗ, ಆದಾಯ, ಯಾವುದೋ ಒಂದು ಧನ ಸಹಾಯ ಕೂಡ ಬೇಕಾಗುತ್ತೆ. ಮತ್ತು ಒಂಟಿತನ ಮತ್ತು ನೋವನ್ನು ದೂರ ಮಾಡಿಕೊಳ್ಳೋದಕ್ಕಾಗಿ ಒಂದು ಕುಟುಂಬ, ಸ್ನೇಹಿತರು, ಬೇರೆ ಬೇರೆ ರೀತಿಯ ಸ್ನೇಹ, ಪ್ರೀತಿ, ವಿಶ್ವಾಸದ ಆಶ್ರಯ ಬೇಕಾಗುತ್ತೆ. ಅದೇ ಥರ ಒಂದು ತೀವ್ರವಾದಂಥ ಒತ್ತಡ, ಆತಂಕದ ಸಂದರ್ಭದಲ್ಲಿ ಮನಸ್ಸಿಗೆ ಧೈರ್ಯ ತುಂಬುವಂಥ ಒಂದು ಮಾನಸಿಕ ಆಶ್ರಯ, ಅದೊಂದು ಆಪ್ತ ಸಮಾಲೋಚನೆ ಅಥವಾ ಒಂದು ಸಾಂತ್ವನ ಕೂಡ ಬೇಕಾಗತ್ತೆ. ಹೀಗೆ ಮನಸ್ಸನ್ನು ಶಾಂತಯುತವಾಗಿ ಇಟ್ಕೊಳ್ಬೇಕು, ಮನಸ್ಸಿನ ಒಳಗಡೆ ನೆಮ್ಮದಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಮತ್ತು ಯೋಗ, ಒಂದಷ್ಟು ಧಾರ್ಮಿಕ ನಂಬಿಕೆಗಳು, ಹಾಗೆ ಸಮಾಜದಲ್ಲಿ ಗೌರವದಿಂದ ಬದುಕೋದಕ್ಕೆ ಕಾನೂನು, ಪೊಲೀಸ್ ವ್ಯವಸ್ಥೆ, ವೃದ್ಧಾಶ್ರಮಗಳು, ಹಿರಿಯರಾದರೆ ವೃದ್ಧಾಶ್ರಮಗಳು, ಇಂಥ ಒಂದು ಕೇಂದ್ರಗಳ ಆಸರೆ ಕೂಡ ಇರುತ್ತೆ. ಯಾವುದೇ ರೀತಿಯ ಭಯ ಇಲ್ಲದೆ ಸ್ವತಂತ್ರವಾಗಿ ಬದುಕೋದಕ್ಕೆ ಬದುಕಿನಲ್ಲಿ ಬಹಳಷ್ಟು ರೀತಿಯ ಒಂದು ಆಶ್ರಯವನ್ನು ನಾವು ಗಮನಿಸಬಹುದು.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

9:41 ಸಮಯ. ವಿವಿಧ ಭಾರತಿ ನಿಮ್ಮ ನೆಚ್ಚಿನ ಸಂಗಾತಿ. ಇಂದಿನ ವಿಶೇಷ, ಅದರಲ್ಲೂ ಜೂನ್ 20 ವಿಶ್ವ ನಿರಾಶ್ರಿತರ ದಿನದ ಸಂದರ್ಭದಲ್ಲಿ ಆಶ್ರಯವನ್ನ ಪಡ್ಕೊಳ್ಳೋದು, ಆಶ್ರಯವನ್ನ ಕೊಡುವುದು ಬಹಳ ಮುಖ್ಯ ಆಗತ್ತೆ. ಇಡೀ ಜಗತ್ತೇ ಒಂದು ಚಿಕ್ಕ ಊರಿನ ಹಾಗೆ ಆಗಿರುವಂತಹ ಇವತ್ತಿನ ಸಂದರ್ಭಗಳಲ್ಲಿ ನಮ್ಮ ದೇಶದಿಂದ ಬೇರೆ ಬೇರೆ ದೇಶಕ್ಕೆ ಜನ ಹೋಗ್ತಾರೆ, ಹಾಗೆ ಬೇರೆ ಬೇರೆ ದೇಶದಿಂದ ಕೂಡ ಜನ ನಮ್ಮ ದೇಶಗಳಿಗೂ ಕೂಡ ಬರ್ತಾರೆ. ಹಾಗಾಗಿ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ತೊಂದರೆಗಳಿಗೆ ಒಳಗಾದಾಗ ಇಂತಹ ಮಾನವೀಯ ಕಾನೂನಿನ ನೆರವು ಎಲ್ಲರಿಗೂ ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಕೋಟಿ ಕೋಟಿ ಹಣ ಇದ್ರೂ ಕೂಡ ಪ್ರೀತಿ ಇಲ್ಲದ ಮೇಲೆ ಅದು ಮನೆಯಾಗಿರಬಹುದು, ತಂದೆ ತಾಯಿಯ ಪ್ರೀತಿ, ವಾತ್ಸಲ್ಯ, ಸ್ನೇಹಿತರು, ನಂಬಿಕೆ, ಸಂಗಾತಿಯ ಒಡನಾಟ, ಇವೆಲ್ಲವೂ ಕೂಡ ಒಂದು ರೀತಿ ಕಷ್ಟ ಅನಿಸುತ್ತೆ. ಅದೇ ಪ್ರೀತಿ ಇದ್ದಲ್ಲಿ, ಒಂದು ಭಾವನಾತ್ಮಕವಾದಂಥ ಒಂದು ಆಶ್ರಯ ಇದ್ದರೆ ಎಲ್ಲವೂ ಕೂಡ ಮನುಷ್ಯನಿಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಪ್ರೀತಿಯ ಆಶ್ರಯ ಮನುಷ್ಯನಿಗೆ ಜಗತ್ತಿನಲ್ಲಿ ಬದುಕೋದಕ್ಕೆ ಒಂದು ದೊಡ್ಡ ಧೈರ್ಯವನ್ನು ತಂದುಕೊಡುತ್ತೆ. ಬದುಕಲ್ಲಿ ಸೋಲು ಅಥವಾ ದುಃಖ ಎದುರಾದಾಗ ನೊಂದ ಮನಸ್ಸಿಗೆ ಸಿಗುವಂಥ ಸಾಂತ್ವನ ಇದೆಯಲ್ಲ, ಅದೇ ಒಂದು ದೊಡ್ಡ ಔಷಧಿ. ಯಾವ ತೀರ್ಪನ್ನು ಕೊಡದೆ ನಮ್ಮ ನೋವನ್ನು ಆಲಿಸುವಂತಹ ಆತ್ಮೀಯರು ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಸಂಗೀತ ಇರಬಹುದು, ಸಾಹಿತ್ಯ, ಆಧ್ಯಾತ್ಮಿಕ ಧ್ಯಾನ, ಇವೆಲ್ಲವೂ ನೋವಿನ ಹಂತದಲ್ಲಿ ಆಶ್ರಯದ ತಾಣವಾಗಿ ಕೆಲಸ ಮಾಡುತ್ತವೆ. ಉತ್ತಮ ಆಶ್ರಯ ಬರೀ ಬದುಕೋದಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಯ ಒಟ್ಟಾರೆ ವಿಕಾಸಕ್ಕೆ ನೆರವಾಗುತ್ತೆ. ಸುರಕ್ಷಿತವಾದಂಥ ಭೌತಿಕ ಭಾವನಾತ್ಮಕ ವಾತಾವರಣ ಸಿಕ್ಕಾಗ ಮನುಷ್ಯನಲ್ಲಿರುವಂಥ ಒಂದಷ್ಟು ಕೌಶಲ್ಯಗಳು ಕೂಡ ವೃದ್ಧಿಯಾಗುತ್ತೆ, ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ಮನುಷ್ಯನ ಆತ್ಮವಿಶ್ವಾಸ ಹೆಚ್ಚಾಗಿ ನೆಮ್ಮದಿಯ ಬದುಕು ಅವನದಾಗತ್ತೆ. ಆಶ್ರಯ ಅನ್ನೋದು ಮನುಷ್ಯನ ದೇಹ ಮತ್ತು ಮನಸ್ಸು ಎರಡಕ್ಕೂ ಇರುವಂಥ ಒಂದು ಕವಚದ ಹಾಗೆ ಕೆಲಸ ಮಾಡುತ್ತೆ. ದೇಹಕ್ಕೆ ಮನೆಯ ಆಶ್ರಯ ಎಷ್ಟು ಮುಖ್ಯ ಆಗುತ್ತೋ, ಜೀವಕ್ಕೆ ಪ್ರೀತಿ, ಸಾಂತ್ವನ, ನೆಮ್ಮದಿಯ ಆಶ್ರಯ ಕೂಡ ಅಷ್ಟೇ ಮುಖ್ಯ. ಇವತ್ತಿನ ಯಾಂತ್ರಿಕ ಜಗತ್ತಿನಲ್ಲಿ ಭೌತಿಕ ಆಶ್ರಯದ ಜೊತೆಗೆ ಪರಸ್ಪರ ಪ್ರೀತಿ ಮತ್ತು ಸಾಂತ್ವನವನ್ನು ಹಂಚುವ ಮೂಲಕ ಕೂಡ ಒಂದು ಆಶ್ರಯವನ್ನು ಕೊಡಬಹುದು. ಪರಾರಿ ಚಿತ್ರದ ಹಾಡು ಅನೂಪ್ ಸೀಲಿನ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಅನೂಪ್ ಸೀಲಿನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

ಜೂನ್ ತಿಂಗಳ 20ನೇ ತಾರೀಕು ವಿಶ್ವ ನಿರಾಶ್ರಿತರ ದಿನ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಹಾಗೆ ಚಂದದ ಹಾಡುಗಳ ಜೊತೆಗೆ ಕಾರ್ಯಕ್ರಮ ಸಾಗ್ತಾ ಇದೆ. ಚಾರ್ಮಿನಾರ್ ಚಿತ್ರದ ಹಾಡು ಕೇಳಿದ್ದು ನೀವೀಗ, ಹರಿಯವರು ಧ್ವನಿಯಾಗಿದ್ರು, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ಆಯಿತು, ಹರಿಯವರೇ ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿದ್ರು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಗಲಾಟೆ ಚಿತ್ರದ ಹಾಡು ಕೂಡ ಕೇಳುವಂತೂ, ಬುದ್ಧಿ ಇಲ್ಲ ಪೆದ್ದಿ ನಾನು ಅನ್ನುವ ಹಾಡು ಅನುರಾಧ ಭಟ್ ಮತ್ತು ಸಂತೋಷ್ ಅವರು ಹಾಡಿದ್ದು, ಕವಿರಾಜ್ ಅವರ ರಚನೆಯಾಗಿತ್ತು, ಜೆಸ್ಸಿ ಗಿಫ್ಟ್ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು.

ರಜನಿಕಾಂತ ಚಿತ್ರದ ಗೀತೆಯನ್ನ ಕೇಳಿ ಈ ಹಾಡಿನ ಜೊತೆಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ. ಈ ಹಾಡನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಾಳೆ ನಡೆಯಲಿರುವ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ನೋಂದಾಯಿಸಿಕೊಂಡಿದ್ದ 55,326 ರೈತರಿಗೆ ಒಟ್ಟು 81,56,00,000 ರೂಪಾಯಿಗಳ ವಿಮಾ ಪರಿಹಾರ ಪಾವತಿಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ವಿಶೇಷ ಪರಿಷ್ಕರಣೆ, ಎಸ್ಐಆರ್ ಕುರಿತು ನಾಗರಿಕರ ಗೊಂದಲಗಳ ಪರಿಹಾರಕ್ಕಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವತಿಯಿಂದ ಇಂದು ಫೋನ್ ಇನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸಂಜೆ 4-5 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9408685704 ಸಂಪರ್ಕಿಸಬಹುದಾಗಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೊಲ್ಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೊಲ್ಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ ಹಲಗತ್ತಿ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ವೋಟರ್ಸ್ ಅನ್ವೇಷಣ್ ಫೋರಂ ಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀಧರ್ ತಿಳಿಸಿದ್ದಾರೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ಸ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿ ಆಗಲಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
3: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
4: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
4: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
5: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
3: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ.
6: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
5: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
6: ಹಳೆಯ ಬಂಗಾರದ ಗೀತೆಗಳು.
5: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
6: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
5: ಹಾಗೂ ಸಂಜೆ 5:02.

ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ, ಗುಡ್ ಮಾರ್ನಿಂಗ್. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. 10:07 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಒಂದಷ್ಟು ಜನರ ಸಂದೇಶಗಳು ಬಂದು ತಲುಪಿದೆ. ಸಂದೇಶಗಳನ್ನು ನೋಡಿದ ನಂತರ ಹಳೆಯ ಹಾಡುಗಳನ್ನು ಕೇಳ್ತಾ ಸಾಗೋಣ. ನ್ಯಾಮತಿ ನೇತಾಜಿ ರಸ್ತೆ ಶ್ರೋದತ್ ಮುಳೆ ಅವರು, ಶುಭೋದಯ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕಾಕ್ಸ್ಟೋನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಹನುಮಂತ್ ಅವರು, ಕಾರ್ಯಕ್ರಮ ಇಷ್ಟ ಆಯಿತು, ಖುಷಿ ಆಯಿತು ಹಾಡುಗಳು ಅಂತ ಹೇಳ್ತಾರೆ. ಶುಭೋದಯ ವಿವಿಧ ಭಾರತಿ ಅಂತ ನೇಸರ ದೀಕ್ಷಿತ್ ಪ್ರಕೃತಿ ಐನ

ಹಳ್ಳಿಯಿಂದ ಹೇಳಿದ್ರೆ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಶಿವಾನಂದ ಕುಂಬಾರ್ ಮುರುಗೋಡು ಇಲ್ಲಿಂದ ಸಂದೇಶ ಕಳಿಸಿದರೆ, ದೇವಾನಂದ ಇಟಗಿಯವರು ಶಿವಮೊಗ್ಗದಿಂದ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ ಬನ್ನಿ ಸವಿಯೋಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಯಾರಪ್ಪ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿದರೆ ಹೆಸರು ಏನೂ ಹಾಕಿಲ್ಲ, ನೋಡೋಣ ಇವ್ರ ಹೆಸರೇನಂತ. ಕನ್ನಡ ರತ್ನ ಭಂಡಾರ, ತುಂಬ ಚೆನ್ನಾಗಿದೆ, ಮೋಡ ಕವಿದ ವಾತಾವರಣ ಇದೆ, ಕೈಯಲ್ಲಿ ಕಾಫಿ ಇಟ್ಕೊಂಡು ರೇಡಿಯೋ ಕೇಳೋದಂದರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಬೆಂಗಳೂರಿನಿಂದ ಶ್ವೇತಾ ನಾರಾಯಣ್ ಉಳ್ಳಾಲದಿಂದ ಸಂದೇಶ ಕಳಿಸಿದ್ದಾರೆ. ಆಮೇಲೆ ಕವಿತಾ ಶ್ರೀನಿವಾಸ್ ಅವರು ಕೂಡ ಇವತ್ತೆಲ್ಲ ಜನ್ಮದಿನ ಆಚರಿಸ್ಕೊಳ್ತಾ ಇರುವಂಥವರೆಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಅವರ ಜೊತೆಗೆ ನಿರ್ಮಲ್ ಅವರು ಗೊರಗುಂಟೆಪಾಳ್ಯದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಪೂರ್ಣಿಮಾ ಅವರು ಒಂದು ಚಂದದ ಸಂದೇಶ ಕಳಿಸಿದರೆ, ತುಂಬ ತುಂಬ ಕಷ್ಟವಾದ ಕೆಲಸ ಅಂದರೆ ಎಲ್ಲರನ್ನು ಸಂತೋಷ ಪಡಿಸೋದು, ಅದಕ್ಕಿಂತ ಸುಲಭವಾದ ಕೆಲಸ ಅಂದರೆ ನಾವೇ ಎಲ್ಲರ ಜೊತೆ ಸಂತೋಷವಾಗಿರೋದು. ವಿವಿಧ ವಾರ್ತೆ ಕೇಳ್ತಾ ಕೇಳ್ತಾ ಇಷ್ಟ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೇಗೆ ನಿಮ್ಮೆಲ್ಲರ ಸಂದೇಶಗಳು ವಿವಿಧ ಭಾರತಿಯನ್ನು ಬಂದು ತಲುಪಿವೆ. ಇನ್ನು ನಮ್ಮ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಂದಿನಂತೆ ಮೊದಲ ಎರಡು ಹಾಡುಗಳನ್ನು ನೀವು ಕೇಳ್ಕೊಂಡು ಬನ್ನಿ. ಮೊದಲ ಹಾಡು ಯಾವುದು ಅಂತ ಹೇಳಿದ್ರೆ, ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ, ಎಲ್ಲರೀಶ್ವರಿ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಕೆ ಎಸ್ ಎಲ್ ಸ್ವಾಮಿಯವರ ಕವಿತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಬಂಗಾರದ ಪಂಜರ ಚಿತ್ರದ ಹಾಡು ಕೂಡ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿ, ಜೀವದೇಶಂಕರ್ ಅವರು ಬರೆದಿರುವ ಗೀತೆ, ಜಿ ಕೆ ರಘು ಸಂಗೀತ ನೀಡಿದ್ದಾರೆ.

ಮಾನಿನಿ ಚಿತ್ರದ ಹಾಡನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ ಆಲಿಸಿದ್ರೆ ಚಿ ಉದಯಶಂಕರ್ ಅವರು ಬರೆದಿದ್ರು. ಕೆವಿ ಮಹಾದೇವನ್ ಅವರ ಸಂಗೀತ ಇತ್ತು. ಅದಾದ ನಂತರ ನೀನೊಮ್ಮೆ ಮಾತಾಡಿ ಈ ಹಾಡು ಅಳಿಯ ಗೆಳೆಯ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ದಾನಿಯಾಗಿದ್ದರು.

10:25 ಸಮಯ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರವನ್ನ ಕೇಳ್ತಾ ಇದ್ರ 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು. ಮಣ್ಣಿನ ಮಗಳು ಚಿತ್ರದ ಹಾಡನ್ನ ಕೇಳಿ. ಎಲ್ಲರೀಶ್ವರಿ ಜಿಕ್ಕಿಯವರ ಧ್ವನಿಗಳು, ಚೌದಶಂಕರ್ ಅವರ ಸಾಹಿತ್ಯ, ಎಸ್ ರಾಜೇಶ್ವರ ರಾವ್ ಸಂಗೀತ ಸಂಯೋಜನೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂತ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.

0: ಏನಾಯ್ತೆ ಸವಿ?
1: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
1: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ, ಇದು ಚಕ್ರವ್ಯೂಹ.
5: ಅಲ್ಲಿ ಚಕ್ರವ್ಯೂಹ, ಆದ್ರೆ ಇಲ್ಲಿ ಹಳೆಯ ಹಾಡುಗಳ ವ್ಯಾಮೋಹ. 10:34 ಸಮಯ ಆಗಿದೆ. ಚಂದದ ಹಾಡುಗಳನ್ನ ಕೇಳಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಅಂತ ಹೇಳಿ ಸಾಕಷ್ಟು ಜನರ ಸಂದೇಶ ಬಂದಿದೆ. ಹಾಗೆ ನೀವೊಂದು ಹಾಡು ಕೇಳಿದ್ರಲ್ಲ, ಯಾವ ಸಿನಿಮಾದ ಹಾಡಿದ್ವು ಅಂತ ಹೇಳಿ ಒಬ್ರು ತಲೆ ಕೆರ್ಕೋತಾ ಇದ್ದಾರೆ. ಜಾತಕ ರತ್ನ ಗುಂಡಾ ಜೋಯಿಸ್ ಚಿತ್ರದ ಹಾಡು ಚಿನ್ನ ಎನ್ನಾಸೆ ಅಂತ ಬಂತಲ್ಲ, ಅದು ಎಂ ಸತ್ಯಂ ಮತ್ತೆ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರು ಹಾಡನ್ನ ಬರೆದಿದ್ದು, ಎಸ್ ಪಿ ಕೋದಂಡಪಾಣಿಯವರ ಸಂಗೀತ ಸಂಯೋಜನೆ ಇತ್ತು ಹಾಡಿಗೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರವನ್ನ ಕೇಳ್ತಾ ಇದ್ದೇವೆ. ಸಾಕಷ್ಟು ಜನ ಹಾಡುಗಳು ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಗೀತಾ ಜೋಶಿ ಅವರು, ನಾನು ಕೂಡ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಕೇಳಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರೆ, ಒಬ್ರು ಯಾರಿದು ಭವ್ಯ, ಕೃತಿಕಾ, ಪೃಥ್ವಿ, ವಿರಾಟ್, ಪ್ರತೀಕ್ಷಾ ಹೆಸರುಘಟ್ಟದಿಂದ ಎಲ್ಲ ತಂದೆ ತಾಯಂದಿರಿಗೆ ಶುಭಾಶಯ ಅಂತ ಹೇಳಿದ್ದೀರಾ. ಯಾಕೆ ಎಲ್ಲ ತಂದೆ ತಾಯಂದಿರಿಗೆ ಶುಭಾಶಯ ಹೇಳ್ತಾ ಇರೋದು ಅಂತ ಕಾರಣ ಹೇಳಿದ್ರೆ ಚೆನ್ನಾಗಿರೋದಪ್ಪ. ಆಮೇಲೆ ವಿಶ್ವನಾಥ ಸುಬ್ರಾಜು ಇವರು ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಯಾವುದಿದು ಬಹಳ ದಿನಗಳ ನಂತರ ಬಂಗಾರದ ಪಂಜರ ಚಿತ್ರದ ಹಾಡು ಕೇಳಿ ಖುಷಿ ಆಯಿತು ಅಂತ ಸುಮಾ ಸುಂಕದ ಕಟ್ಟೆಯಿಂದ ಹೇಳ್ತಾರೆ. ಮತ್ತೊಬ್ಬರು ಹಲಸೂರಿನ ರಾಜೇಶ್ ಅವರು, ಹಳೆ ಹಾಡುಗಳು ಅಂದ್ರೇ ಸೊಗಸು ಅಂತ ಹೇಳಿದ್ರೆ, ನಮಗೂ ಕೂಡ ಭಲೇ ಅದೃಷ್ಟವೋ ಅದೃಷ್ಟ, ಅದೃಷ್ಟದ ಹಿಂದೆ ಬಂಗಾರದ ಪಂಜರ ಕೂಡ ಸಿಕ್ಕಿದೆ ಅಂತ ಕೊಡೆಕಲ್ ಗಂಗಾವತಿಯಿಂದ ನಾಗರಾಜ್ ಅವರು ಹೇಳಿದ್ರೆ, ನೀನೊಮ್ಮೆ ಮಾತಾಡಿ, ಈ ಹಾಡಿನಲ್ಲಿ ಬಂದಂತಹ ಪದಗಳ ಬಳಕೆ ತುಂಬಾ ಇಷ್ಟ ಆಯಿತು ಅಂತ ನಾಗರತ್ನ ಅವರು ಹೇಳ್ತಾರೆ. ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರ ಮೈಸೂರಿನಿಂದ, ಇವತ್ತು ನಮ್ಮ ಕಿವಿಗಳಿಗೆ ಮನಸ್ಸಿಗೆ ಲಾಟ್ರಿ ಹೊಡೆದ ಹಾಗೇನೆ ಅದ್ಭುತವಾದ ಹಾಡುಗಳು ಅಂತ ಹೇಳ್ತಾರೆ. ನಿರ್ಮಲ ಅವರು ಚಂದದ ಹಾಡುಗಳು ಅಂತ ಹೇಳಿದ್ರೆ, ಸಮಂತ್, ಸವಿತಾ, ಗಿರೀಶ್, ಸುಂದರಕೊಪ್ಪೆಯಿಂದ ಅಪರೂಪದಲ್ಲೇ ಅಪರೂಪದ ವಿಶೇಷವಾದ ಹಾಡುಗಳು ಅಂತ ಹೇಳ್ತಾರೆ. ಮತ್ತೊಬ್ಬರು ಯಾರು ಅಂದರೆ ಸಂಜಯ್ ಕತ್ರಿಗುಪ್ಪೆಯಿಂದ, ಸೂಪರ್ ಆಗಿರುವಂಥ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ಹೀಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳ ಜೊತೆಗೆ ನಮ್ಮ ಹಾಡುಗಳ ಈ ಪ್ರಯಾಣ ಮುಂದುವರಿತಾ ಇದೆ. ಮುಂದೆ ಪೂರ್ಣಿಮಾ ಚಿತ್ರದ ಒಂದು ಹಾಡು ಕೇಳಿ ಬರುತ್ತೆ. ಪಿ ಬಿ ಶ್ರೀನಿವಾಸ್, ಎಲ್ ಆರ್ ಈಶ್ವರಿ ಮತ್ತೆ ಸಂಗಡಿಗರು ಹಾಡಿದ್ದಾರೆ. ಆರ್ ರತ್ನ ಅವರ ಸಂಗೀತ ಇದೆ ಈ ಹಾಡಿಗೆ. ಮತ್ತೊಂದು ಹಾಡು ಒಂದೇ ಕುಲ ಒಂದೇ ದೈವ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಈ ಹಾಡು ಹುಣಸೂರು ಕೃಷ್ಣಮೂರ್ತಿಗಳು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

ಹೋಗಿ ಬಾರಮ್ಮ ತವರೂರ ಗೆಳತಿಯರನ್ನ ಮರೆಯಬೇಡಮ್ಮ. ತವರೂರು ಮತ್ತೆ ರೇಡಿಯೋ ಇಟ್ಕೊಳ್ಬೇಕು ಯಾವಾಗ್ಲೂ ಕೂಡ ಜೊತೆಯಲ್ಲಿ. ರೇಡಿಯೋ ಇದ್ರೆ ವಿವಿಧ ಭಾರತಿ, ವಿವಿಧ ಭಾರತಿ ಇದ್ರೆ ಯಾವಾಗ್ಲೂ ಕೂಡ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇರಬಹುದು. ಅತ್ತೆಗೆ ತಕ್ಕ ಸೊಸೆ ಚಿತ್ರದ ಹಾಡು ನೀವು ಕೇಳಿದ್ರಲ್ಲ, ಕರುನಾಡ ಕಣ್ಮಣಿ ಕಂಠೀರವ. ಇದು ಎಸ್ ಜಾನಕಿ ಅವರು ಹಾಡಿದ್ದು, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಇನ್ನು ಹೋಗಿ ಬಾ ಪದ್ಮಾಕ್ಷಿ, ಇದು ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು. ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ವೃಂದಗಾನದಲ್ಲಿತ್ತು ಈ ಹಾಡು. ಕವಿತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಸಿದ್ಧ ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ. ಮತ್ತೆ ಸೇಡಂ ತಾಲೂಕು ಕೋಡ್ಲಾದ ಶಿವಲಿಂಗಯ್ಯ ಸ್ವಾಮಿ ಅವರು, ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಅರುಣಮದ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ. ಮಹಾಲಕ್ಷ್ಮಿ ಲೇಔಟಿಂದ ಜಗದೀಶ್ವರಾಚಾರ್ಯ ಅವರು ಹೇಳ್ತಾ ಇದ್ರೆ ವಿಶ್ವ ನಿರಾಶ್ರಿತರ ಬಗ್ಗೆ ಬಹಳ ವಿಶಾಲವಾದ ಮಾಹಿತಿ, ಹಾಗೆ ಸುಂದರವಾದ ಸುಮಧುರವಾದ ಹಾಡುಗಳನ್ನು ಕೇಳಿಸಿದ್ರಿ. ಓಲ್ಡ್ ಇಸ್ ಗೋಲ್ಡ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಶುಭೋದಯ ಅಂತ ರಂಗವಿದ್ಯಾರ್ಥಿ, ಮನ ಸೂರೆಗೊಳ್ಳುವಂತಹ ಹಾಡುಗಳು. ಪ್ರತಿ ಮುಂಜಾನೆಯ ನಮ್ಮ ಸಂತೋಷದ ಕ್ಷಣ ಅಂದರೆ ವಿವಿಧ ಭಾರತಿಯನ್ನು ಕೇಳೋದು. ವಿವಿಧ ಭಾರತಿ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಅವರು ಧಾರವಾಡದಿಂದ, ನಮಸ್ತೆ. ಮನಸೂರೆಗೊಳ್ಳುವಂತಹ ಕಾರ್ಯಕ್ರಮಗಳು ನಿಜವಾಗ್ಲೂ ನಿಮ್ಮ ಆಯ್ಕೆಯ ಶ್ರಮ ನಮಗೆ ಬಹಳ ಖುಷಿ ಕೊಡುತ್ತೆ, ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾರೆ. ಎಷ್ಟು ಒಳ್ಳೊಳ್ಳೆಯ ಹಾಡುಗಳು ಮನಸ್ಸು ಕುಣಿತಾ ಇದೆ ಅಂತ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಹೇಳಿದ್ರೆ, ನಾನೇ ರಾಗ ನೀನೇ ತಂತು ತಂತಿ, ಎಷ್ಟು ಹಳೆ ಹಾಡು, ತುಂಬ ಚೆನ್ನಾಗಿದೆ ಅಂತ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾರೆ. ಉಷಾ ಅಶ್ವಥ್ ನಗರ ಶಿವಮೊಗ್ಗದಿಂದ, ಮಸ್ತ್ ಮಸ್ತ್ ಹಾಡುಗಳು ಬರ್ತಾ ಇದೆ, ಹಳೆ ಹಾಡು ಕೇಳೋಕ್ಕೆ ಚಂದ, ಥ್ಯಾಂಕ್ಸ್ ರೀ ಮೇಡಮ್ ಅಂತ ಹೇಳ್ತಾರೆ ಇವರು. ಮತ್ತೆ ಕರುನಾಡ ಕಣ್ಮಣಿಯ ಕಂಠೀರವ, ಸೋ ಬ್ಯೂಟಿಫುಲ್ ಸಾಂಗ್ ಅಂತ ನಾಗರತ್ನ ಅವರು ಹೇಳಿದ್ರೆ, ಶೈಲಿನಿ ಮುರಳೀಧರ್ ಅವರು ನಾದೋಪಾಸನೆ ಹಾಡುಗಳು, ವಿವರಣೆ, ಕತೆ, ಮಾಹಿತಿ, ದಿನ ವಿಶೇಷ ಎಲ್ಲ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನೀನೇ ತಂತಿ ಹಾಡು ಬಹಳ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬರು ಮಂಗಳೂರಿನ ಮಂಗಳೇಶ ಸ್ವಾಮಿ, ತುಂಬ ಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಚನ್ನಪ್ಪ ಜೆ ಪಿ ನಗರ, ಎಲ್ಲ ಹಾಡುಗಳು ಚಂದ ಅಂತ ಹೇಳಿದ್ರೆ, ಸ್ವಪ್ನ ಹೊಯ್ಸಳ ಯಶವಂತಪುರ, ಬಂಗಾರದಂಥ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಮತ್ತಷ್ಟು ಚಂದದ ಹಾಡುಗಳು ಕೇಳಿ. ನಮ್ಮ ಸಂಸಾರ ಚಿತ್ರದ ಹಾಡು, ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿ.

ಭಲೆ ಭಾಸ್ಕರ್ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಹಾಗೂ ಬಿ ವಸಂತ ಅವರು ಹಾಡಿದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಪಿಎಂ ಕಿಸಾನ್ ಉತ್ಸವ ದಿವಸ್ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ರಾಜ್ಯದ ಐವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪದ್ಮ ಪ್ರಶಸ್ತಿ ನೀಡಿ ಗೌರವ ನೀಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮಾಲೀಕರಾದಂತಹ ಡಾ ಪ್ರಭಾಕರ್ ಕೋರೆ, ತಂತ್ರಜ್ಞ ಶಶಿಶೇಖರ್ ವೇಂಪಂತಿ, ವೈದ್ಯರಾದಂತಹ ಡಾ ಸುರೇಶ್ ಹಾನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ಗೂ ಈ ಗೌರವ ನೀಡಲಾಗುತ್ತಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ 11 ಹಂಗಾಮ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್. 11:30 ಕಲಾಭಾರತಿ, 12:05 ಫೋನಿನ್ ಕಾರ್ಯಕ್ರಮ, ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 11:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ವಾಟ್ಸಪ್ ಸಂದೇಶ ಆಧಾರಿತ ಗೀತೆಗಳನ್ನು 1:20 ಆಲಿಸುತ್ತೀರಿ. ಚಿತ್ರತಾನ 2:40 4:00-5:00 ಪರಿಮಳ ಪ್ರಸಾರವಾಗಲಿದೆ. ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ, 5:40 ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಕಗ್ಗದ ಸಿರಿ 7:22. ಈ ದಿನ ಶನಿವಾರ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು. ಗೋಲ್ಡ್ ಮೆಡಲ್ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸಬಹುದು. ಪ್ರೇಮ ನಿನಾದ 10:02.

ಹನ್ನೊಂದರ ಹಂಗಾಮ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕಾರ್ಯಕ್ರಮ ಕೇಳಿದಿರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಜಾ ಸಾಹೇಬ, ಜೂನಿ, ಮಾರಿಗೋಲ್ಡ್, ಸೀಟೆಡ್ಜ್, ಕರ್ತಂ, ಭೂಗತಂ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಆಲಿಸಿದಿರಿ.

ಮಾಡಿಸೋ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸೋ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ಸಮಯ ಆಗಲೇ ಆಗಿದೆ 11:32. ಇದು ಕಲಾ ಭಾರತಿಯ ಸಮಯ. ಇವತ್ತಿನ ಕಲಾಭಾರತಿ ಯಾರು? ಇವರು ಗಾಯಕಿ, ಸಂಗೀತ ಸಂಯೋಜಕಿ, ಪಾಶ್ಚಾತ್ಯ ಸಂಗೀತವನ್ನು ಹಾಡ್ತಾರೆ, ಅಭಿನಯ ಚತುರೆ, ಕಂಠದಾನ ಕಲಾವಿದೆ, ಭಾವಗೀತೆ ಭಕ್ತಿಗೀತೆಗಳನ್ನು ಹಾಡಿದರೆ ಹಾಗೆ ಮೈ ಮರೆತು ಕೇಳ್ತೀವಿ. ಚಿತ್ರಗೀತೆಗಳ ಲೋಕದಲ್ಲಿ ವಿಶಿಷ್ಟ ಹೆಸರು. ಕೆಲವೇ ಹಾಡುಗಳನ್ನು ಹಾಡಿದರೂ ಎಲ್ಲ ಗೀತೆಗಳು ಯಶಸ್ವಿ ಗೀತೆಗಳು.

ಯಾರು ಇವತ್ತಿನ ಕಲಾಭಾರತಿ? ಇಷ್ಟೆಲ್ಲ ಹೇಳಿದಾಗ ನೀವು ಯೋಚನೆ ಮಾಡ್ತಾ ಇರಬಹುದು, ಯಾರು ಇಂದಿನ ಕಲಾಭಾರತಿ ಅಂತ. ಗಾಯಕಿ ಬಾರೋ ಸಾಧನ ಕೇರಿಗೆ ಅಂತ ಕರೆದವರು ಅಂದರೆ ತಕ್ಷಣ ಗೊತ್ತಾಗತ್ತೆ, ಎಂ ಡಿ ಪಲ್ಲವಿ ಅಂತ. ಹೌದು, ಇವತ್ತಿನ ಕಲಾಭಾರತಿಯ ನಕ್ಷತ್ರ ಗಾಯಕಿ ಎಂ ಡಿ ಪಲ್ಲವಿ.

ಕಲಾವಿದರ ಕುಟುಂಬದಿಂದ ಬಂದವರು ಎಂಡಿ ಪಲ್ಲವಿ. ಅವರ ತಾತ ಎಎಸ್ ಮೂರ್ತಿಯವರು ಆಕಾಶವಾಣಿಯಲ್ಲಿ ಆಕಾಶವಾಣಿ ಈರಣ್ಣ ಅಂತಲೇ ಪ್ರಸಿದ್ಧರಾಗಿದ್ದವರು, ಕಲಾವಿದರು. ಹಾಗೆಯೇ ಅವರ ಮುತ್ತಾತ ಚಿತ್ರಕಲಾವಿದರಾದ ಸುಬ್ರಾಯರು ಮೈಸೂರು ಅನಂತಸ್ವಾಮಿಯವರ ಬಳಿ ಸುಗಮ ಸಂಗೀತ ಅಭ್ಯಾಸವನ್ನು ಮಾಡಿದರು. ಎಂಡಿ ಪಲ್ಲವಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಪಲ್ಲವಿಯವರು ನಾಟಕ ರಂಗದಲ್ಲಿ ವಿಶೇಷವಾಗಿ ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದಾರೆ. ಅನೇಕ ಬೀದಿ ನಾಟಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹ್ಯಾಮ್ಲೆಟ್, ಫೈರ್ ಅಂಡ್ ರೈನ್, ಬಲಿದಾನ, ಮೈರ್ಫೇರ್ ಲೇಡಿ, ಗಾಜಿನ ಗೊಂಬೆ, ವಕ್ರ, ಹೀಗೆ ಅನೇಕ ನಾಟಕಗಳಲ್ಲಿ ಅವರು ಸಿದ್ಧಹಸ್ತರು. ನಾಟಕ ರಂಗದಲ್ಲಿ ಹಿಂದೆಯಿಂದ ಹಿಡಿದು, ಅಂದರೆ ಪರದೆಯ ಹಿಂದೆ ದುಡಿಯುವುದರಿಂದ ಹಿಡಿದು ತೆರೆಯ ಮೇಲೆ ಕಾಣಿಸಿಕೊಳ್ಳುವವರೆಗೆ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡಿ ರಂಗಭೂಮಿಯ ಎಲ್ಲ ಚಟುವಟಿಕೆಗಳಲ್ಲೂ ತೊಡಗಿಕೊಂಡು ಸೈ ಎನಿಸಿಕೊಂಡಿದ್ದಾರೆ ಎಂಡಿ ಪಲ್ಲವಿ.

ಕಲಾಭಾರತಿ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಎಂ ಡಿ ಪಲ್ಲವಿ. ಗಾಯಕಿ, ಅಭಿನಯ ಚತುರೆ, ಶಾಸ್ತ್ರೀಯ ಸಂಗೀತ ಕಲಾವಿದೆ, ಪಾಶ್ಚಾತ್ಯ ಸಂಗೀತದಲ್ಲೂ ಪರಿಣತರು ಎಂ ಡಿ ಪಲ್ಲವಿ.

ಇವತ್ತಿನ ಕಲಾಭಾರತಿಯ ನಕ್ಷತ್ರ ಗಾಯಕಿ ಎಂಡಿ ಪಲ್ಲವಿ. ಎಂಡಿ ಪಲ್ಲವಿ ಅವರು ಅನೇಕ ಭಾವನಾತ್ಮಕ ಗೀತೆಗಳಿಗೆ ದನಿಯಾಗಿದ್ದಾರೆ. ಅವರು ಚಿತ್ರರಂಗದಲ್ಲಿ ಹಾಡಿರುವ ಅನೇಕ ಗೀತೆಗಳು, ಅಂದರೆ ಚಿತ್ರಗೀತೆಗಳು, ಭಾವನಾತ್ಮಕವಾದ ಗೀತೆಗಳು, ಮತ್ತು ಸ್ವಲ್ಪ ಶೋಕಭರಿತ ಗೀತೆಗಳು, ಹಳ್ಳಿ ಸೊಗಡಿನ ಗೀತೆಗಳು, ರಂಗಭೂಮಿ ಹಿನ್ನೆಲೆ ಇರುವಂತಹ ಗೀತೆಗಳು, ಹೀಗೆ ವೈವಿಧ್ಯಮಯ ಗೀತೆಗಳಿಗೆ ಅವರು ದನಿಯಾಗಿದ್ದಾರೆ. ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅವರು ಅಭಿನಯ ಮಾಡಿದ್ದಾರೆ ಉಮಾಶ್ರೀ ಅವರ ಜೊತೆ. ಹಾಗೆ ಮಾಯಾ ಮೃಗ, ಗರ್ವ ಮುಂತಾದ ಧಾರಾವಾಹಿಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಮಾಯಾ ಮೃಗದಲ್ಲಿ ಅವರು ಕಾಲಿಲ್ಲದ ಹುಡುಗಿಯ ಪಾತ್ರವನ್ನು ವಹಿಸಿದ್ರು. ಬಹುತೇಕ ಸಂದರ್ಭಗಳಲ್ಲಿ ಅವರನ್ನು ಮಾತನಾಡಿಸಿದ ಹಾಗೆ ಅವರನ್ನು ನೋಡ್ತಾ ಇದ್ದ ಅಭಿಮಾನಿಗಳು ನಿಜವಾಗಿ ಅವರಿಗೆ ಒಂದು ಕಾಲು ಇಲ್ಲ ಅಂತಾನೆ ನಂಬಿದ್ರಂತೆ. ನೀವು ನಡೀತಾ ಇದ್ದೀರಾ ಎರಡೂ ಕಾಲಲ್ಲಿ ಅಂತ ಕೇಳಿ ನಿಮಗೆ ಒಂದು ಕಾಲು ಇಲ್ಲ ಅಲ್ವಾ ಅಂತಾನೆ ಅವರನ್ನು ಮಾತನಾಡಿಸ್ತಾ ಇದ್ರಂತೆ. ಅಷ್ಟು ಸಹಜವಾದ ಅಭಿನಯ ಎಂ ಡಿ ಪಲ್ಲವಿಯವರದ್ದು.

ಎಂಡಿ ಪಲ್ಲವಿಯವರು ಹಲವಾರು ಚಲನಚಿತ್ರಗಳಲ್ಲಿ ಕಂಠದಾನ ಕಲಾವಿದೆಯಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಎದೆಗಾರಿಕೆ, ಆ ದಿನಗಳು, ಐಶ್ವರ್ಯ, ಮೀರಾ ಮಾಧವ ರಾಘವ, ಹಾಗೆ ಬೇರೆ ಬೇರೆ ಚಿತ್ರಗಳಲ್ಲಿ ಅವರು ಕಂಠದಾನ ಕಲಾವಿದೆಯಾಗಿದ್ದಾರೆ. ಡೈಸಿ ಬೋಪಣ್ಣ ಅವರಿಗೆ, ಐಶ್ವರ್ಯ ಅವರಿಗೆ, ಹಾಗೆ ಬೇರೆ ಕಲಾವಿದರಿಗೆ ಅವರು ಕಂಠದಾನ ಮಾಡಿದ್ದಾರೆ. ಇವತ್ತಿನ ನಮ್ಮ ಕಲಾಭಾರತೀಯ ನಕ್ಷತ್ರ ಎಂಡಿ ಪಲ್ಲವಿಯವರು. ಎಂಡಿ ಪಲ್ಲವಿ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವ ಅವರ ಜನಪ್ರಿಯ ಗೀತೆ ಅವರೇ ಹೇಳೋ ಹಾಗೆ ಈ ಗೀತೆ ಹಾಡುವಾಗ ಅವರ ಗಂಟಲು ಸ್ವಲ್ಪ ಕೈಕೊಟ್ಟಿತ್ತಂತೆ. ಆದರೂ ಅವರು ಈ ಗೀತೆ ಹಾಗೆ ಹಾಡಬೇಕು ಅಂತ ನಿರ್ದೇಶಕರ ಕೋರಿಕೆ ಮೇರೆಗೆ ಗೀತೆಯನ್ನು ಹಾಡಿದ್ದು, ಪ್ರಶಸ್ತಿ ಕೂಡ ಬಂತು ಅವರಿಗೆ ಈ ಗೀತೆಗಾಗಿ.

0: ಇವತ್ತಿನ ಕಲಾಭಾರತಿಯ ನಕ್ಷತ್ರ ಎಂಡಿ ಪಲ್ಲವಿ. ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ಬಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44 ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ, ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.info ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ

0: ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. 12:05 ಸಮಯ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಕರೆಗೊಂದು ಹಾಡು, ನೀವು ನಮಗೆ ಕರೆ ಮಾಡಬಹುದು. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಈ ಸಂದರ್ಭದಲ್ಲಿ ನಿಮಗೆ ಯಾವ ಹಾಡು ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ಯಾವುದಾದರೂ ಹಾಡನ್ನು ಬೆಳಗ್ಗೆಯಿಂದ ಗುನುಕ್ತಾ ಇದ್ದೀರಾ, ಅಥವಾ ಯಾವುದಾದರೂ ಹಾಡು ಯಾರಿಗಾದರೂ ಅರ್ಪಣೆ ಮಾಡಬೇಕಿದೆಯಾ, ಏನಾದರೂ ನೆನಪುಗಳು ಕಾಡ್ತಾ ಇದೆಯಾ, ಈ ಕ್ಷಣ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 2237 7 9 9 2 2 3 7 0 7 9 9. ನಮಗೆ ಕರೆ ಮಾಡಿ, ಮಾತಾಡಿ, ನಿಮ್ಮ ಮೆಚ್ಚಿನ ಗೀತೆಯನ್ನು ಆಲಿಸಿ. ಕಾರ್ಯಕ್ರಮ ಕರೆಗೊಂದು ಹಾಡು.

0: ಕೇಳ್ತಾ ಇದ್ದೀರಿ, ಕರೆಗೊಂದು ಹಾಡು. ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ ಅಮ್ಮ,
0: ಹೇಳಿ, ಯಾರು ಮಾತಾಡೋದು?
1: ರೋಹಿತ್ ಅಂತ,
0: ದಾಸನಪುರ. ಎಷ್ಟೊಂದು ಸಂದೇಶಗಳನ್ನ ಕಳಿಸ್ತಿರ್ತೀರಿ ನಮಗೆ, ಎಷ್ಟೊಂದು ಸಲಹೆ ಸೂಚನೆಗಳನ್ನೆಲ್ಲ ಕೊಡ್ತೀರಿ ರೋಹಿತ್. ಒಳ್ಳೆಯ ಕೇಳುಗರು ನೀವು.
1: ನಿತ್ಯ ಕೇಳುಗರು, ರೇಡಿಯೋ ಕೇಳುಗರು ನಾವು.
0: ಬರೀ ನಿತ್ಯ ಕೇಳುಗರು ಅಷ್ಟೇ ಅಲ್ಲ, ಸತ್ಯ ಕೇಳುಗರು ಕೂಡ.
1: ಧನ್ಯವಾದ.
0: ಹೇಳಿ, ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
1: ಜಿಮ್ಮಿಗಲ್ಲು ಚಿತ್ರದ ಹಾಡು.
0: ಓಹೋ,
1: ತುತ್ತು ಅನ್ನ ತಿನ್ನೋಕೆ. ಆಕ್ಚುಲಿ ಇವತ್ತು ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇದ್ದೀನಿ. ನಮ್ ಚಿಕ್ಕಪ್ಪನ್ಗೆ ತುಂಬಾ ಇಷ್ಟವಾದ ಹಾಡಿದು, ಅದಕ್ಕೆ ಅವ್ರಿಗೆ ಅರ್ಪಣೆ ಈ ಹಾಡು ಅವರಿಗೋಸ್ಕರ.
0: ಚಿಕ್ಕಪ್ಪ ಅವರ ಹೆಸರೇನು?
1: ವೆಂಕಟೇಶ್ ಅಂತ.
0: ಏನ್ ಮಾಡ್ತಾರ ಅವರು?
1: ಅವರು ರೈತರು.
0: ರೈತರು ಅಂದ್ರೆ ಬಹಳ ಚಂದ ಕಣ್ರಿ ಇವಾಗ ಅಲ್ವಾ?
1: ಹೌದೌದಮ್ಮ, ನಿಜ.
0: ಎಲ್ಲ ಎಲ್ಲರಿಗೂ ಅನ್ನ ಕೊಡುವ ದೇವರು.
1: ಚಿಕ್ಕಮ್ಮ ಇದಾರೆ, ಅಮ್ಮ ಚಿಕ್ಕಮ್ಮ ಅಂತ ಕರಿತೀವಿ ಅಷ್ಟೇ ಅಮ್ಮ ನನ್ಗೆ. ಅವ್ರ ಜೊತೆ ಇದೀನಿ, ಅದಕ್ಕೆ ಕಷ್ಟಪಟ್ಟು ಕಾಲ್ ಟ್ರೈ ಮಾಡಿದ್ರೆ ಸಿಗುತ್ತಾ ನೋಡೋಣ ಅಂತ ಸಿಕ್ತು. ಫಸ್ಟ್ ಟೈಮ್ ಅವ್ರ ಜೊತೆ ಒಂದ್ ಹಾಡು ಕೇಳೋ ಅವಕಾಶ ಸಿಗುತ್ತಾ ರೇಡಿಯೋದಲ್ಲಿ ಅಂತ ಎಲ್ರಿಗೂ ಕೇಳಿಸ್ಬೋದು ಅಂತ.
0: ಆಗ್ಲಿ, ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಹಾಗೆ ನಿಮಗೆ ಮತ್ತೆ ಅನ್ನ ತಿಂತಾ ಇದೀವಿ ನಾವೆಲ್ಲ. ಆ ತುತ್ತು ಅನ್ನವನ್ನ ನಮಗ್ ಕೊಡ್ತಾ ಇರೋ ರೈತ

0: ರೋಹಿತ್ ಅವರು ಕರೆ ಮಾಡಿದ್ರು, ಕೇಳಿದ್ರು ಈ ಗೀತೆ ಬೇಕು ಅಂತ. ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಗೌರಮ್ಮ ಮೇಡಮ್, ನಾವು ಬಾಬೂಜಿ ನಗರದಿಂದ ಬೆಂಗಳೂರಿಂದ ಮಾತಾಡ್ತಾ ಇರೋದು.
0: ಬಾಬೂಜಿ ನಗರದ ಗೌರಮ್ಮ, ನಮಸ್ಕಾರ. ಗೌರಮ್ಮ ಅವರೇ, ಹೇಗಿದ್ದೀರಿ?
1: ನಮಸ್ತೆ ಮೇಡಮ್.
0: ಕರೆ ಮಾಡಿದ್ರ ನಮಗೆ ಹಿಂದೆ ಏನಾದ್ರು?
1: ಇಲ್ಲ ಮೇಡಮ್, ನನಗೆ 15 ಇಯರ್ಸ್ ಇಂದ ನಾನು ಚಿಕ್ಕ ಹುಡುಗಿಯಿಂದ ವಿವಿಧ ಭಾರತಿ ಕೇಳ್ತಿದ್ದೀನಿ. ಅಪ್ಪ ಯಾವಾಗೂ ಕೇಳ್ಸರು. ಇವಾಗ ನನಗೆ ಮೇಡಮ್ 56-60 ವರ್ಷ, ಒಂದ್ ದಿವಸನೂ ಮಾಡಿಲ್ಲ ಮೇಡಮ್. ತುಂಬಾ ಖುಷಿ ಆಯ್ತೈತೆ ಮೇಡಮ್ ನನ್ಗೆ.
0: ಹೌದಾ? ತುಂಬಾ ಖುಷಿ.
1: ನೀವು ಅಂದ್ರೆ ತುಂಬಾ ಇಷ್ಟ ಮೇಡಮ್ ನನ್ಗೆ.
0: ಹಾ, ಹೇಳಿ ಹೇಳಿ.
1: ನೀವು ಅಂದ್ರೆ ತುಂಬಾ ಇಷ್ಟ ಮೇಡಮ್. ನಿಮ್ ವಾಯ್ಸು, ನಿಮ್ ಸಾಹಿತ್ಯ ಎಲ್ಲ ತುಂಬಾ ಇಷ್ಟ ಮೇಡಮ್ ನನಗೆ. ಅಳು ಖುಷಿನೂ ಬರ್ತಾ ಖುಷಿನೂ ಆಯ್ತಾ.

0: ಆಗುತ್ತೆ ಮೇಡಮ್.
1: ನಮಗೂ ಅಷ್ಟೇ ಖುಷಿ ಆಗುತ್ತೆ ಗೌರಮ್ಮ ಅವರೆ. ಎಷ್ಟು ಖುಷಿ ನೋಡಿ, ನಿಮ್ ಧ್ವನಿಯಲ್ಲೇ ಎಷ್ಟೊಂದು ಪ್ರೀತಿ ಇದೆ, ಎಷ್ಟು ಸಂತೋಷ
0: ಮಾತಾಡ್ತಿದ್ದೀರಿ.
1: ಅಯ್ಯೋ ದೊಡ್ಡ ಮಾತು ಗೌರಮ್ಮ ಅವರೆ, ಬಡತನ ಸಿರಿತನ ಎಲ್ಲ ಎಲ್ಲಿದೆ ಹೇಳಿ? ಹಾ, ಹೃದಯದಲ್ಲಿ ಇದೆ ಅಲ್ವಾ?
0: ಯಾರು ಇಲ್ಲ ಮೇಡಮ್, ನನಗೆ ಮಕ್ಕಳು ಇಲ್ಲ ಅಂತ ಮಾಡ್ಕೊಂಡವ್ರೆ, ಒಬ್ಬಳೇ ಇದ್ದೀನಿ ಮೇಡಮ್ ನಾನು.
1: ಒಬ್ಬರೇ ಇಲ್ಲ, ನಿಮ್ ಜೊತೆಗೆ ಇಡೀ ಪ್ರಪಂಚ ಇದೆ. ಹಾ ಅಲ್ವಾ, ಪ್ರಪಂಚ ಇದೆ, ಒಳ್ಳೆ ಜನ ಇದಾರೆ, ಆಮೇಲೆ ನಾವು ಎಲ್ಲರಿಗೂ ಇದೀವಿ ಅಂದ್ರೆ ಎಲ್ಲಾರು ನಮಗೂ ಇದಾರೆ ಅಂತ ನಾವ್ ಅನ್ಕೊಳ್ಬಹುದು ಅಲ್ವಾ ಗೌರಮ್ಮ?
0: ಹೌದು ಮೇಡಮ್, ದೇವರಿದ್ದಾನೆ ಮೇಡಮ್.
1: ಖಂಡಿತ ಖಂಡಿತ. ಹಾಗಾಗಿ ಯಾರು ಇಲ್ಲ, ನಾನ್ ಬಡವಳು ಹಂಗೆಲ್ಲ ಅನ್ಕೊಳ್ಳೇಬೇಡಿ. ಯಾರಿಗೆ ಒಂದ್ ಹಾಡನ್ನ ಖುಷಿ ಪಡುವಂತಹ ಮನಸ್ಸು ಯಾರಿಗಿದೆಯೋ ಆತ ನಿಜವಾಗಿ ಹೃದಯ ಶ್ರೀಮಂತ
0: ಮೇಡಮ್
1: ಅಲ್ವಾ?
0: ನಾನು ವಿವಿಧ ಬರ್ತೀನಿ ಎಲ್ಲ ಮೇಡಮ್, ನನಗೆ ಫ್ರೆಂಡ್ ಗಿಂಡ ಎಲ್ಲ ವಿವಿಧ ಬರ್ತೀನಿ ಮೇಡಮ್.
1: ಯಾವ ಹಾಡ್ ಕೇಳ್ಬೇಕು ಅಂತ ಕರೆ ಮಾಡಿದ್ರಿ
0: ಮೇಡಮ್? ಕಲ್ಯಾಣಿ ಫಿಲಂ ಅಲ್ಲಿ ನಿನ್ ಮಗುಗೆ ಹೇಳ್ತಾರಲ್ಲ ಮೇಡಮ್, ನಿನ್ನ ಮುಖ ಅರವಿಂದ, ಆ ಹಾಡ್ಬೇಕು ಮೇಡಮ್.
1: ಆಗ್ಲಿ, ನಿಮ್ಮ ಇಷ್ಟದ ಈ ಗೀತೆ ಕೇಳೋಣ. ಮಕ್ಕಳ ಒಂದು ಮುಗ್ಧತೆ ಹೇಗಿರುತ್ತಲ್ಲ ಗೌರಮ್ಮ, ಆ ತರಹದ ಮುಗ್ಧತೆ ದೊಡ್ಡವರಲ್ಲೂ ಇದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ
0: ಮೇಡಮ್?
1: ಹಾಗೆ ನಾವು ಮುಗ್ಧರಾಗೋಣ, ನಾವು ಚಿಕ್ಕವರಾಗೋಣ, ನಾವು ಚೆನ್ನಾಗಿರೋಣ, ಜಗತ್ತೆಲ್ಲ ಖುಷಿಯಾಗಿರ್ಲಿ ಅಂತ ಅನ್ಕೊಳ್ಳೋಣ.
0: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ ಗೌರಮ್ಮ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಮೇಡಮ್.

0: ಹಲೋ ನಮಸ್ಕಾರ. ನಮಸ್ಕಾರ ಶಿವಲಿಂಗಯ್ಯ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಿ? ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
1: ಹೌದ್ರಿ ಮೇಡಮ್, ಕಾಲ್ ಮಾಡಿಲ್ರಿ ಮೇಡಮ್.
0: ಯಾವ ಹಾಡು ಬೇಕು ಶಿವಲಿಂಗಯ್ಯ ಅವರೇ? ಯಾವ ಹಾಡು ಕೇಳಬೇಕು ಅಂತ ಅನ್ನಿಸ್ತಿದೆ ಇವತ್ತು ನಿಮ್ಗೆ?
1: ಜೈ ಮಾರುತಿ ಹತ್ತು ನೋಡ್ರಿ.
0: ಯಾವ ಚಿತ್ರ? ಜೈ ಮಾರುತಿ ಆ ಹಾಡು ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ?
1: ಪುನೀತ್ ರಾಜ್ಕುಮಾರ್ ಅವ್ರ ಹಾಡಿದ್ದೆ.
0: ಹಾ ಹಾ, ಏನಾರು ಕಾರ್ಗೀರ್ ತಗೊಂಡ್ರ? ಏನ್ ಸಮಾಚಾರ? ಕಾರ್ಗೀರ್ ತಗೊಂಡ್ರ? ಏನ್ ಸಮಾಚಾರ ಅಂತ ಕೇಳ್ತಾ ಇದೀನಿ. ಅದಕ್ಕಾಗಿ ಮಾರುತಿ ಹಾಡನ್ನ ಕೇಳೋಣ ಅಂತ ಅನ್ನಿಸ್ತು.
1: ಹೌದ್ರಿ ಮೇಡಮ್.
0: ಶನಿವಾರ ಅಂದ್ರೆ ಹನುಮಂತ, ಸೋಮವಾರ ಅಂದ್ರೆ ಶಿವ, ಗುರುವಾರ ಅಂದ್ರೆ ರಾಘವೇಂದ್ರ, ಹೀಗೆ ದೇವರಿಗೆಲ್ಲ ನಾವು ವಾರ ಕಟ್ಬಿಟ್ಟಿದೀವಿ ಅಲ್ವಾ? ಅಂದ್ರೆ ಹಂಗಾರೆ ಹನುಮಂತನ ನಾವು ಸೋಮವಾರ ನೆನೆಸೋಂಗಿಲ್ವಾ? ಅಲ್ಲ, ಶನಿವಾರ ಅಂದ್ರೆ ಮಾರುತಿ ಹಾಡು ಅಂದ್ರಲ್ಲ, ಅದಕ್ಕೆ ಕೆಲವರು ಹೇಳ್ತಾರೆ ಇವತ್ತು ಗುರುವಾರ ಅಂತ ರಾಘವೇಂದ್ರನ ಹಾಡು ಅಂತ. ಹಾಗೆ ಬೇರೆ ದಿನ ನಾವು ರಾಘವೇಂದ್ರನ್ ನೆನೆಸೋ ಹಾಗಿಲ್ವಾ? ಅಲ್ವಾ, ಪ್ರತಿದಿನ ಪ್ರತಿ ಕ್ಷಣ ಒಳ್ಳೆಯದನ್ನೇ ಬಯಸ್ಬೇಕಲ್ವಾ? ದೇವರು ನಮ್ಮ ಹೃದಯದಲ್ಲೇ ಇದ್ರೆ ಅಲ್ವಾ? ಹೌದು ಹೌದು. ಹಾಗೆ ನಾವ್ ಅನ್ಕೊಳ್ತಾ ಇರ್ತೀವಿ ಏನೇನೋ, ನಾವು ದೇವರುಗಳಿಗೂ ನಮ್ಮ ಮನಸ್ಸಿನ ಭಾವನೆಗಳನ್ನೇ ಎಲ್ಲೋ ಒಂದ್ ಕಡೆ ಸೇರಿಸಿ ಮಾತಾಡ್ತಾ ಇರ್ತೀವಿ ಅಲ್ವಾ? ದೇವ್ರು ಹೀಗ್ ಮಾಡ್ತಾನೆ, ದೇವ್ರು ಕೋಪಿಸ್ಕೊಳ್ತಾನೆ. ದೇವ್ರು ಕೋಪಿಸ್ಕೊಳಕ್ ಸಾಧ್ಯನಾ ಶಿವಲಿಂಗಯ್ಯ? ಅಲ್ವಾ, ಅದೇ
1: ದೇವ್ರ ಈ ದೇವ್ರ
0: ಅದೇ
1: ನಮ್ಮ ನಮ್ಮ ಅಪನಂಬಿಕೆ ಮೇಡಮ್.
0: ಹೌದು ಹೌದು, ನಂಬಿಕೆ ಹೌದು. ಅಲ್ವಾ, ನಿಜ ನಿಜ. ನಮ್ಮ ನಮ್ಮ ನಾವು ಹಾಗೆ ಅದು ಏನೇನೋ ಅನ್ಕೊಂಡಿರ್ತೀವಿ, ಏನೋ ನಂಬಿಕೆಗಳು ನಡೆಸ್ತಾ ಇರುತ್ತೆ ನಮ್ಮನ್ನ ಅಲ್ವಾ? ನನ್ಗೆ ಯಾರು ಇಲ್ಲ ಅಂದ್ರು ಈಗ ತಾನೇ ಗೌರಮ್ಮ ಅವರು, ಯಾರು ಇಲ್ಲ ಅಂತಂದ್ರೆ ಯಾರು ಇಲ್ಲ ಅಂತ ನಾವ್ ಯಾಕೆ ಅನ್ಕೊಳ್ಬೇಕು ನಾ ಅಲ್ವಾ? ಹೀಗೆಲ್ಲ ನಾವೇ ಅನ್ಕೊಂಡಿರ್ತೀವೇನೋ ಅಂತ ಅನ್ಸುತ್ತೆ ಒಂದೊಂದ್ಸರಿ ಅಲ್ವಾ? ಎಲ್ಲರೂ ಎಲ್ಲರಿಗೂ ಇದ್ರೆ ಎಷ್ಟ್ ಚಂದ, ಆಮೇಲೆ ಎಲ್ಲರಲ್ಲೂ ದೇವ್ರಿದಾನೆ ಅಂತೀವಿ. ಹಾಗೆ ಆ ಎಲ್ಲರಲ್ಲೂ ಇರೋ ದೇವ್ರು ನಮ್ಮ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನೆ, ನಮ್ ಜೊತೆಗಿದಾನೆ, ನಮ್ ಜೊತೆ ಎಲ್ಲರೂ ಇದಾರೆ ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಖುಷಿ ಸಿಗತ್ತಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಏನೋ ಒಂದಷ್ಟು ನೆನಪಾಗಿದ್ದು ಮಾತಾಡಿದ್ದು. ನೀವು ಮಾರುತಿ ಹಾಡು ಕೇಳಿದ್ರಿ, ನಿಮ್ಮ ಇಷ್ಟದ ಈ ಗೀತೆಯನ್ನ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ಸ್ ಮೇಡಮ್.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಕೇಳ್ತಾ ಇದ್ದೀನಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಲೋ ನಮಸ್ಕಾರ.
1: ನನ್ಗೆ ತುಳಸಿ ಮೂವಿಯಿಂದ ಮಕ್ಕಳು ಒಂದ್ ಸಾಂಗ್ ಹಾಕ್ತಾರಮ್ಮ, ಅದು ಬೇಕಿತ್ತಲ್ಲಮ್ಮ.
0: ಹೇಳಿ, ಯಾರು ಮಾತಾಡೋದು?
1: ಕರುಣಯ್ಯ ಅಮ್ಮ ತಾಯಿ ಅಂತ ಒಂದ್ ಸಾಂಗ್ ಬರುತ್ತಮ್ಮ ತುಳಸಿ ಮೂವಿಯಿಂದ. ಆ ಸಾಂಗ್ ಬೇಕಿತ್ತಮ್ಮ ನನ್ಗೆ.
0: ಹಾಕಣ. ನಿಮ್ ಹೆಸರೇನು? ಯಾರು
1: ಬೆಂಗಳೂರಿಂದ ಮಾತಾಡ್ತಾರೆ? ಅದು ಬೆಂಗಳೂರಿಂದ.
0: ಹೆಸರೇನು ನಿಮ್ಮ ಹೆಸರು?
1: ರೇಖಾ ಅಂತ.
0: ರೇಖಾ ಅವ್ರೆ ನಮಸ್ತೆ.
1: ನಮಸ್ತೆ. ನನ್ಗೆ ತುಳಸಿ ಮೂವಿಯಿಂದ ಕರುಣಯ್ಯ ಅಮ್ಮ ತಾಯಿ ಅಂತ ಬರುತ್ತಲ್ಲಮ್ಮ,
0: ಆಗ್ಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದ ರೇಖಾ ಅವರೇ.
1: ಆನೇರ್ ತಗೋತೀರಾ? ಆನೇರು

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0802237789 0802237779 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ನೋಡೋಣ ನಮ್ಮ ಜೊತೆ ಯಾರಿದ್ದಾರೆ ಈಗ. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಆದಿನಾರಾಯಣ ಸ್ವಾಮಿ ಅಂತ ಮೇಡಮ್.
0: ಆದಿನಾರಾಯಣ ಸ್ವಾಮಿಯವರೇ ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದಾರೆ ಮೇಡಮ್?
0: ಹೇಳಿ, ತಿಂಡಿ ತಿಂದ್ರ? ಆಯ್ತು. ಎಲ್ಲಿಂದ ಕರೆ ಮಾಡ್ತಿದ್ದಾರೆ ನಮ್ಮ ಸ್ವಾಮಿಗಳು?
1: ಬೆಂಗಳೂರಿಂದ ಮೇಡಮ್, ಹುಳಿಮಾವು ಅಂತ.
0: ಹುಳಿಮಾವು, ಓಹೋ, ಸರಿ ಸರಿ. ಯಾವ ಹಾಡಿಗೆ ಕರೆ ಮಾಡಿದ್ರಿ?
1: ಪ್ರೇಮಾಚಾರಿ ಮೇಡಮ್.
0: ಪ್ರೇಮಾಚಾರಿ ಯಾವ ಹಾಡು?
1: ಪುಟ್ಟಣ್ಣ ಪುಟ್ಟಣ್ಣ ಅಂತ.
0: ಪುಟ್ಟಣ್ಣ ಪುಟ್ಟಣ್ಣ, ಏನ್ ಈ ಹಾಡಿನ ಮಹಿಮೆ? ಯಾಕೆ ಈ ಹಾಡು ಇವತ್ತು ಇಷ್ಟೊಂದು ನೆನಪಾಗ್ತಾ ಇದೆ ನಿಮಗೆ?
1: ಏನಿಲ್ಲ ಮೇಡಮ್, ಚೆನ್ನಾಗೈತೆ ಅಂತ.
0: ಚೆನ್ನಾಗಿದೆ, ತುಂಬಾ ಇಷ್ಟವಾದ ಹಾಡು. ರಮೇಶ್ ಚಂದ್ರ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಈ ಹಾಡನ್ನ, ಅಲ್ವಾ? ಆಗ್ಲಿ ಆಗ್ಲಿ, ನಿಮ್ಮ ಇಷ್ಟದ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.

0: ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರ ಹಾಗೂ ಬದರಿ ಪ್ರಸಾದ್ ಅವರ ಧ್ವನಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಮಗೆ ನೀವು ಕರೆ ಮಾಡಬಹುದು. ನಿಮ್ಮ ಈ ಕ್ಷಣದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237788 0802237779. ಹಲೋ
1: ಹಲೋ, ನಮಸ್ತೆ. ನಾನು ಶುಭಾಂಗ್ ಹರಿಹರದಿಂದ ಮಾತಾಡ್ತಿದ್ದೆ.
0: ಶುಭಾಂಗ್? ನಮಸ್ತೆ ಶುಭಾಂಗ್.
1: ನಮಸ್ತೆ.
0: ಏನ್ ಮಾಡ್ತಿದ್ದೀ ಶುಭಾಂಗ್?
1: ನಾನೇನು ಮಾಡುತ್ತೇನೆ?
0: ಏನ್ ಮಾಡ್ತಿದ್ದೀ ಅಂದ್ರೆ, ಏನ್ ಓದ್ತಾ ಇದೀಯಾ? ಎರಡನೇ ಕ್ಲಾಸ್ ಓದ್ತಾ ಇದೀಯಾ ಶುಭಾಂಗ್? ಯಾರು ಫೋನ್ ಮಾಡ್ಕೊಟ್ಟಿದ್ದೆ ನಿಂಗೆ?
1: ವಾಣಿ ಅತ್ತೆ
0: ಅಲ್ಲೇ ಇದಾರಾ? ಶುಭಾಂಗ್ಗೆ ತುಂಬಾ ಇಷ್ಟವಾದ ಹಾಡು ಯಾವುದು? ಬ್ಯಾಂಗಲ್ ಬಂಗಾರಿ. ಅತ್ತೆ ಅಲ್ಲಿ ಹೇಳು ಅಂತ ಇದಾರಲ್ಲ, ಅತ್ತೆ ಅಲ್ಲಿ ಪಕ್ಕ ನಿಂತು ಹೇಳು ಅಂತಿದಾರಲ್ಲ ಅಲ್ವಾ? ಶುಭಂಗ್ ಮಾತಾಡಕ್ ಬರಲ್ವಾ? ಅತ್ತೆ ಹೇಳ್ಕೊಟ್ರೆ ಮಾತಾಡೋದ? ಮಾತಾಡ್ತೀಯಾ? ಜೋರೇನ್ ಬೇಡ, ನೀ ಮೆಲ್ಲಿಗೆ ಮಾತಾಡು, ಪರವಾಗಿಲ್ಲ. ನಿಂಗೇನ್ ಅನ್ಸತ್ತೆ ಅದ್ ಮಾತಾಡು. ಯಾವ ನೀನು ಶಾಲೆಗೆ ಹೋಗ್ತೀಯಲ್ಲ, ಎರಡನೇ ಕ್ಲಾಸ್ ಹೋಗ್ತೀಯಲ್ಲ, ಈಗ ಎಲ್ಲಿಂದ ಫೋನ್ ಮಾಡ್ತಿದ್ಯಾ? ಬೆಂಗಳೂರಿಂದ ಮಾಡ್ತಿದ್ಯಾ, ಊರಿಂದ ಮಾಡ್ತಿದ್ಯಾ? ಹರಿಹರದಿಂದ ಫೋನ್ ಮಾಡ್ತಿದ್ದಿ. ನಿನ್ಗೆ ಶಾಲೆ ರಜೆ ಮುಗಿದು ಶಾಲೆ ಶುರು ಆಯ್ತು? ನಿಂಗೆ ಯಾವ ಒಂದ್ ತಿಂಗಳಾಯ್ತು ಶುರು ಆಗಿ? ರಜದಲ್ಲೆಲ್ಲ ಏನ್ ಮಾಡಿದಿ?
1: ಬೆಂಗಳೂರಿಗೆ ಹೋಗಿದ್ವಿ.
0: ಆಮೇಲೆ ಏನೇನ್ ನೋಡಿದಿ ಬೆಂಗಳೂರಲ್ಲಿ?
1: ಉಡುಪಿ. ಆಮೇಲೆ ಬೆಂಗಳೂರಿನಲ್ಲಿ ಮಹೇಶ್ ಹೋಗುತ್ತ. ಆಮೇಲೆ ಝೂ.
0: ಅಷ್ಟೇ. ಎಲ್ಲ ಚೆನ್ನಾಗಿತ್ತಾ? ಖುಷಿ ಆಯ್ತಾ?
1: ಸಂಸ್ಕೃತ ಕಲಕ್ ಹೋಗಿದ್ದೆ. ಉಡುಪಿಗೆ.
0: ಸರಿ ಶುಭಾಂಗ್, ನಿಂಗೀಗ ಯಾವ ಹಾಡು ಹಾಕೋಣ
2: ಹೇಳು?
0: ಬ್ಯಾಂಗಲ್ ಬಂಗಾರಿ. ಆಯ್ತು ಶುಭಾಂಗ್, ಕೇಳು ನಿನ್ನ ಪ್ರೀತಿಯ ಹಾಡು. ಕರೆ ಮಾಡಿದ್ದಕ್ಕೆ ನಿನ್ಗೆ ಥ್ಯಾಂಕ್ ಯು. ಹಾಗೆ ವಾಣಿಶ್ರೀ ಅತ್ತೆ ಕರೆ ಮಾಡಿಕೊಟ್ರಲ್ವಾ, ಅತ್ತೆಗೂ ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು ಕೇಳಿದಿರಿ. ಸಮಯ 1 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಈಶಾನ್ಯ ಭಾರತ ಪ್ರಸ್ತುತ ಸುಸ್ಥಿರ ಮತ್ತು ಅಂತರ್ಗತ ಪ್ರಗತಿಯನ್ನು ಪ್ರದರ್ಶಿಸುವ ಜಾಗತಿಕ ಹೆಗ್ಗುರುತುಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಾಳೆ ನಡೆಯಲಿರುವಂತಹ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಮುನ್ನ ವಿಶ್ವಾದ್ಯಂತ ಹಲವು ಭಾರತೀಯ ರಾಯಭಾರ ಕಚೇರಿಗಳು ಇಂದು ಯೋಗ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಸಮಗ್ರ ಆರೋಗ್ಯ ಮತ್ತು ಆಂತರಿಕ ಸಾಮರಸ್ಯದ ಸಂದೇಶವನ್ನು ಸಾರಿವೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಾಳೆ ನಡೆಯಲಿರುವಂತಹ ನೀಟ್ ಯುಜಿ 2026ರ ಮರುಪರೀಕ್ಷೆಯನ್ನು ಸುಗಮವಾಗಿ ನಡೆಸುವ ಸಿದ್ದತೆಗಳ ಭಾಗವಾಗಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಇಂದು ದೇಶಾದ್ಯಂತ ಅಣುಕು ಪ್ರದರ್ಶನ ಆರಂಭಿಸಿದೆ. ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಶೂನ್ಯಕ್ಕೆ ತರಲು ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಇದೇ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಕಾಶಿ ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ನೂತನ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು, ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದ ಗೋಲ್ನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯ ಇಂದು ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಅಪರಾಹ್ನ 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕರಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಡಚಣೆ ಇತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೆಲವು ಶ್ರೋತೃಗಳು. ಯಾಕೋ ವಿವಿಧ ಭಾರತಿ ಸರಿಯಾಗಿ ನಮಗೆ ಕೇಳಿಸ್ತಾ ಇಲ್ಲ ಅಂತ ಇನ್ನೂ ಕೆಲವರು ಸಂದೇಶವನ್ನು ಕಳಿಸಿದ್ದೀರಿ. ಜಗದಾಂಬಿಕಾ, ಹಂಸವೇಣಿ ಮತ್ತು ಮನೆಯವರು, ದುನಿಯಾದ MD ಪಲ್ಲವಿ ಅವರು ಹಾಡಿದ ಗೀತೆ ಕೇಳಿ ತುಂಬಾ ಖುಷಿಯಾಯಿತು ಅಂತಾರೆ ನಮ್ಮ ಶ್ರೋತೃ. ಅರಿಶಿನ ಕುಂಟೆಯ ಮೋಹನ್, ನಳಿನಾ ಮತ್ತು ಮನೆಯವರು, ಕೆಂಗೇರಿಯ ಲೀಲಾ ಮಧು, ದಯಾನಂದ ಬೆಂಗಳೂರಿನಿಂದ, ಶ್ರೀನಿವಾಸ್ ಬೆಂಗಳೂರು, ಹಾಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳು ಗೀತೆಗಳು ಚೆನ್ನಾಗಿತ್ತು ಅಂತಾರೆ ಹೊಸದುರ್ಗ. ಚಿದಾನಂದ ಟಿವಿ ಸರ್ಕಲ್ನಿಂದ, ಪುಟ್ಟರಾಜು ಕಸವನಹಳ್ಳಿಯಿಂದ, ಹೊಸಪೇಟೆಯಿಂದ ರಾಜು, ಶಶಿ ಭಾರದ್ವಾಜ್ ಸಹಕಾರ ನಗರದಿಂದ. MD ಪಲ್ಲವಿ ಅವರ ಬಗ್ಗೆ ಕಾರ್ಯಕ್ರಮ ಕೇಳಿ ತುಂಬಾ ಖುಷಿಯಾಯಿತು. ಅವರು ಹಾಡಿದ ಭಾವನಾತ್ಮಕ ಗೀತೆಗಳನ್ನು ಪ್ರಸಾರ ಮಾಡಿದಿರಿ, ತುಂಬಾ ಸಂತೋಷ ಅನ್ನಿಸ್ತು. ಅವರ ಮಾಹಿತಿಗಳನ್ನು ಕೇಳಿ ನಮಗೆ ಇಷ್ಟ ಆಯಿತು ಅಂತಾರೆ ಭವ್ಯ ಹೆಸರುಘಟ್ಟದಿಂದ. ರೋಹಿತ್ ದಾಸನಪುರ ಅವರು ಸಂದೇಶವನ್ನು ಕಳಿಸಿದಿರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ಥ್ಯಾಂಕ್ ಯು, ಒಳ್ಳೆಯ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳಿದಿರಿ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ ಸಂದೇಶವನ್ನು ಕಳಿಸಿದ್ದೀರಿ, ವಿವಿಧ ಭಾರತಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. 5-5-4 ನಿಮ್ಮ ಎಲ್ಲ ಸಂದೇಶಗಳನ್ನು ಗಮನಿಸಿ ಸಂಬಂಧಪಟ್ಟವರಿಗೆ ತಿಳಿಸಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ

ದೋಷ ಏನೋ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಸರಿಯಾಗತ್ತೆ ಅಂತ ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀವಿ. ಸೆಟ್ಗಳಲ್ಲಿ ನಿಮಗೆ ಸರಿಯಾಗಿ ಕೇಳಿಸ್ತಾ ಇರಬಹುದು ಅಂತ ನಾವು ನಂಬಿದ್ದೇವೆ. ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಹರಿಹರದಿಂದ ಸಂದೇಶ ಕಳಿಸಿದ್ದೀರಿ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ನಂಬರ್ 602 ನೀವು ಹೆಸರನ್ನು ಹಾಕಲಿಲ್ಲ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಎಂಡಿ ಪಲ್ಲವಿ ಅವರ ಗೀತೆಗಳು ಚೆನ್ನಾಗಿತ್ತು ಅಂತ ಹೇಳಿದಿರಿ. ಪೀಣ್ಯದಿಂದ ವರಲಕ್ಷ್ಮಿ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ, ವಾಣಿಶ್ರೀ ಧಾರವಾಡದಿಂದ, ಹರಿಹರದಿಂದ ರಾಜೇಶ್, ಮಲ್ಲೇಶ್ವರದ ಹರೀಶ್, ಇನ್ನು ಸುಮಾರು ಸಂದೇಶಗಳು ನಮಗೆ ಬಂದಿವೆ. ನಿಮ್ಮೆಲ್ಲ ಸಂದೇಶಗಳನ್ನು ನೋಡಿದ್ದೇವೆ. ಮತ್ತೊಂದು ವಿಭಾಗದಲ್ಲಿ ನಿಮ್ಮ ಎಲ್ಲ ಸಂದೇಶಗಳನ್ನು ಓದೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆ ಕೇಳಿದಿರಿ. ಧನಂಜಯ್ ರಂಜನ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅನೂಪ್ ಸೀಳಿನ್. ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು

0: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯುರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟ್ರೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 1:20. ಈಗ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಶನಿವಾರ ಭಾನುವಾರ ಬಂತು ಅಂದರೆ ನಮ್ಮ ಶ್ರೋತೃಗಳಿಗೆ ಅದೊಂದು ರೀತಿ ಡಬಲ್ ಧಮಾಕಾ ಇದ್ದ ಹಾಗೆ. ಕರೆಗೊಂದು ಹಾಡು ನಿತ್ಯ ಪ್ರಸಾರ ಆಗುತ್ತೆ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಾವು ನಿಮ್ಮ ಕರೆಯನ್ನು ಸ್ವೀಕರಿಸಿ ನಿಮ್ಮ ಜೊತೆ ಮಾತಾಡಿ ಪ್ರಸಾರ ಮಾಡ್ತೀವಿ. ಆದರೆ ಶನಿವಾರ ಭಾನುವಾರಗಳಂದು ವಾಟ್ಸಪ್ ಸಂದೇಶಾಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತೀರಿ 1:20-2:30. ನಮಗೆ ನೀವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ನಮಗೋಸ್ಕರ ಪ್ರಸಾರ ಮಾಡಿ, ನಮಗೆ ತುಂಬಾ ಇಷ್ಟವಾದ ಗೀತೆ ಇದು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಹಲಸೂರಿನ ರಾಜೇಶ್ ಅವರು. ಕೇಳೋಣ ನಿಮ್ಮಿಷ್ಟದ ಗೀತೆ.

ಸಂದೇಶ ನಮಗೆ ಸಂ ಗೀತಾ, ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಗೆ ನೀವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091209. ದಾರಿ ತಪ್ಪಿದ ಮಗ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಪಿ ಲೀಲಾ ಅವರ ಧ್ವನಿಗಳಲ್ಲಿ. ಹಲಸೂರಿನ ರಾಜೇಶ್ ಅವರು ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದಿರಿ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ನೀವು ಈ ಗೀತೆಯನ್ನ ಕೇಳಿದ್ದೀರಿ, ಹೌದಲ್ಲ? ಚಿತ್ರ ಪ್ರೇಮ ಪಲ್ಲವಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಬೆಂಗಳೂರಿನ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನಮಗಾಗಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ಕೋರಿದ್ದೀರಿ. ನಿಮ್ಮ ಹಾಡನ್ನು ಕೇಳೋಣ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೌಜಲಗಿಯ ಕಲ್ಲಯ್ಯ, ಪ್ರಭಾವತಿ, ಅಕ್ಷಯ್ ಮತ್ತು ಮನೆಯವರ ಅಪೇಕ್ಷೆ ಮೇರೆಗೆ ಹೊಸರಾಗ ಚಿತ್ರದ ಈ ಹಾಡು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಹೊಸರಾಗ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಪೀಣ್ಯದ ವರಲಕ್ಷ್ಮಿಯವರು ಕೇಳ್ತಾರೆ, ನಮಗೋಸ್ಕರ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ಪ್ರಸಾರ ಮಾಡ್ತೀರಾ ಅಂತ ಕೇಳಿ. ವರಲಕ್ಷ್ಮಿಯವರೇ, ನಿಮ್ಮ ಹಾಡು.

0: ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ.
1: ಅಮ್ಮಣಿ, ಇವ್ರ್ಯಾರು ನಿನಗ್ ಗೊತ್ತಾ?
2: ನೀನೇ ಹೊಸಿಯಾಳು ಕೇಳುವ
1: ಅಂದಿಲ್ಲ ಎಂದಿಲ್ಲ.

ಸಾಹಸ ಸಿಂಹ ಚಿತ್ರಕ್ಕೆಂದು ವಿಷ್ಣುವರ್ಧನ್ ಅವರು ಹಾಡಿದ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದವರು. ಹೊಳೆ ನರಸೀಪುರ ಅತಿ ಚೌಡೇನಹಳ್ಳಿಯ ಸಿಟಿ ಚಂದ್ರಶೇಖರ, ವಸಂತಕುಮಾರಿ, ಸುಮ ಹಾಗೂ ಮನೆಯವರು

ರಾಮಸ್ವಾಮಿ ಪಾಳ್ಯದಿಂದ ಸಹದೇವ ಅವರು ಸಂದೇಶವನ್ನು ಕಳಿಸಿ ಜೀವನ ಚೈತ್ರ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದಿರಿ. ನಾದಮಯ ಗೀತೆ ರಾಮಸ್ವಾಮಿ ಪಾಳ್ಯದ ಸಹದೇವ ಅವರಿಗಾಗಿ.

0: ಚೈತ್ರ,
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓ,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಂದೇಶ. ನಮಗೆ ಸಂಗೀತ, ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು.

ರಾಮ ರಾಮ ರೇ ಚಿತ್ರದ ಈ ಗೀತೆಯನ್ನ ಪ್ರಸಾರ ಮಾಡಿ, ನಮಗೆ ಈ ಗೀತೆ ಬಹಳ ಇಷ್ಟ, ವಿಶಿಷ್ಟವಾಗಿದೆ ಅಂತ ಹೇಳಿದವರು ಜಲಹಳ್ಳಿಯ ರಾಧಾಕೃಷ್ಣ, ರಮ್ಯಾ, ಜೀವನ್ ಹಾಗೂ ಪವನ್. ಮುಗ್ಧಮಾನವ ಚಿತ್ರದ ಈ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನ ರಜನಿ ಅವರಿಗಾಗಿ.

ಭೂಮಿ ನಾಚೊಲ್ಲ ಸಾಗರದಲ್ಲಿ ನದಿಯು ಸೇರಲು ಯಾರು ತಡೆಯೊಲ್ಲ ಚಂದ್ರನ ನೆರಳು ಸೂರ್ಯನ ಮೇಲೆ ಬಿದ್ದರೂ ತಪ್ಪಿಲ್ಲ ಚಂದ್ರನ ನೆರಳು ಸೂರ್ಯನ

ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ

ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ.

0: ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳು. ಚಿತ್ರತಾನದಲ್ಲಿ ಇವತ್ತು ಯಾವ ಚಿತ್ರದ ಗೀತೆಗಳನ್ನು ಕೇಳಬಹುದು? ಈ ಭೂಮಿ ಬಣ್ಣದ ಬುಗುರಿ, ಈ

ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳು. ಚಿತ್ರತಾನದಲ್ಲಿ ಇವತ್ತು ಯಾವ ಚಿತ್ರದ ಗೀತೆಗಳನ್ನು ಕೇಳಬಹುದು? ಈ ಭೂಮಿ ಬಣ್ಣದ ಬುಗುರಿ, ಈ

ಸಿಪಾಯಿ ರಾಮೋಚಿತದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಕೆಲ ಹಾಡುಗಳು ಇರುತ್ತೆ ನೋಡಿ, ವರ್ಷಗಳನ್ನ ದಾಟಿದ್ರೂ ಸಹ ಹೃದಯದಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಅಂತಹ ಒಂದು ಎಂದಿಗೂ ಮರೆಯಲಾಗದಂತಹ, ಎಷ್ಟೇ ಹಳೆಯದಾದರೂ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳಲಾರದಂತಹ ಒಂದು ಗೀತೆ ನಿಮಗಾಗಿ.

ಸ್ವಯಂ ರಚಿತದ ಹಾಡಿದಾಗಿತ್ತು. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಹಳೆ ಹಾಡುಗಳನ್ನ ಕೇಳಿದಾಗ ಮನಸ್ಸು ಸಹಜವಾಗಿ ತನ್ನ ಯೌವನದ ದಿನಗಳಿಗೆ ಪ್ರಯಾಣ ಬೆಳೆಸುತ್ತೆ. ನಿಮ್ಮ ಮನಸ್ಸು ಸಹ ನಿಮ್ಮ ಹರೆಯದ ದಿನಗಳಿಗೆ ಹೋಗಿದೆ ಅಥವಾ ಹೋಗುತ್ತೆ ಅಂತ ಅನ್ಕೋತೀನಿ. ಯಾರ್ಯಾರು ಯುವಕರಿದ್ದೀರೋ ಅಥವಾ ಯುವತಿಯರಿದ್ದೀರೋ, ಅವರು ಅವರವರ ಪ್ರೇಮಿಗಳನ್ನು ನೆನಪಿಸ್ಕೊಳ್ತಾ ಈ ಹಾಡನ್ನು ಕೇಳ್ತಾ ಇದ್ದೀರಾ ಅಂತ ಅನ್ಕೋತಾ ನಿಮಗಾಗಿ ಈ ಹಾಡು.

ಕೆಸರಿನ ಕಮಲ ಚಿತ್ರದ ಹಾಡಿದಾಗಿತ್ತು. ಎಸ್ ಜಾನಕಿ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಹಳೆ ಗೀತೆಗಳ ಸೊಗಸು ಅಂದ್ರೆ ಅದು ಕೇಳದಷ್ಟು ಬಾರಿ ಹೊಸದಾಗಿ ಮನಸ್ಸನ್ನ ತಟ್ತಾ ಇರುತ್ತೆ. ಆ ಕಾಲದ ಪ್ರೇಮಕ್ಕೆ ಪದಗಳಿಗಿಂತ ಭಾವನೆಗಳೇ ಹೆಚ್ಚು. ಆ ಭಾವನೆಗಳ ಪ್ರತಿಬಿಂಬವಾದ ಒಂದು ಸುಂದರವಾದ ಹಾಡು ನಿಮಗಾಗಿ.

ಅಣ್ಣ ಅತ್ತಿಗೆ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆಜೆ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು.

ದಾರಿ ತಪ್ಪಿದ ಮಗ ಚಿತ್ರದ ಹಾಡು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಇದಕ್ಕೂ ಮುಂಚೆ ಆಕಾಶದಲ್ಲಿ ಬಾನಾಡಿಯಾಗಿ ಅಂತ ಆ ಹಾಡನ್ನು ಕೇಳಿದ್ರಲ್ವಾ, ಅದು ಕಾವೇರಿ ಚಿತ್ರದ್ದು. ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರೇ ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನೀವು. ಸಮಯ ಆಗಲಿ 10:36 ಆಗಿದೆ. ಇಂದಿನ ಹಾಡುಗಳು ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಬೇಕು, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಇಂದಿನ ಹಾಡುಗಳು ಕ್ಷಣಗಳನ್ನಾಗಿರಬಹುದು, ಆದರೆ ಹಳೆಯ ಹಾಡುಗಳು ಜೀವಮಾನವನ್ನೇ ಕೇಳುತ್ತವೆ. ಅಂತಹ ಒಂದು ಹಾಡು ನಿಮಗಾಗಿ

ಸಂಪ್ರದಾಯ ಚಿತ್ತದ ಹಾಡಿದಾಗಿತ್ತು. ಭಾರತೀಯರಿಗೋಸ್ಕರ ವಾಣಿ ಜಯರಾಮ್ ಅವರು ಹಾಡಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ ವಜ್ರಪ್ಪ ಅವರ ಸಂಗೀತದಲ್ಲಿ. ಪ್ರೇಮದ ಭಾಷೆ ಬದಲಾಗಿಲ್ಲ, ಕಾಲ ಮಾತ್ರ ಬದಲಾಗಿದೆ. ಆ ಹಳೆಯ ಪ್ರೀತಿಯ ಪರಿಮಳ ಹೊತ್ತ ಹಾಡಿದು.

ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ರು. ಈ ಹಾಡಲ್ಲಿ ಬಹದ್ದೂರ್ ಗಂಡು ಚಿತ್ರದ ಹಾಡನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಹಳೆಯ ಹಾಡುಗಳು ಕೇವಲ ಕೇಳೋಕ್ ಮಾತ್ರ ಅಲ್ಲ, ಅನುಭವಿಸಕ್ಕೆ. ಆ ಅನುಭವದ ಮತ್ತೊಂದು ಅಧ್ಯಾಯ ಇಲ್ಲಿದೆ.

ಧನಲಕ್ಷ್ಮಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಅವರು ಹಾಡಿದ್ರು. ಕೆಎಸ್ ಸತ್ಯನಾರಾಯಣ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಹೃದಯದ ತಂತಿಗಳನ್ನು ಮೃದುವಾಗಿ ಮೀಟೋ ಹಳೆಯ ಪ್ರೇಮ ಗೀತೆಗಳ ಪ್ರಯಾಣ ಮುಂದುವರಿತಾ ಇದೆ. ಕೇಳೋಣ ಮತ್ತೊಂದು ಅಮೂಲ್ಯವಾದ ಈ ಹಾಡನ್ನು.

ಅವಳಿ ಜವಳಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಅವರು ಹಾಡಿದ್ರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಹೃದಯದ ಕೆಲವು ಮಾತುಗಳು ವಾಸ್ತವಕ್ಕಿಂತ ಕನಸುಗಳಲ್ಲೇ ಹೆಚ್ಚು ಸುಂದರವಾಗಿರುತ್ತವಂತೆ. ನೀವು ಯಾರನ್ನಾದರೂ ನೆನಪಿಸ್ಕೊಳ್ತಾ ಇರಬಹುದು, ಅಥವಾ ಯಾರೋ ನಿಮ್ಮ ಕನಸಿನಲ್ಲಿ ಕಾಯ್ತಾ ಇರಬಹುದು. ಆ ಸಿಹಿ ನಿರೀಕ್ಷೆಗೆ ಈ ಗೀತೆ.

ಗಂಧರ್ವಗಿರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ ಅವರು ಹಾಡಿದ್ರು, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಒಂದು ಕಾಲದಲ್ಲಿ ಹೃದಯದ ತುಂಬಾ ಹತ್ತಿರವಾಗಿದ್ದಂತಹ ವ್ಯಕ್ತಿ ಇವತ್ತು ಕೇವಲ ಒಂದು ನೆನಪಾಗಿರಬಹುದು, ಆದರೆ ಆ ನೆನಪಲ್ಲೂ ಒಂದು ಸಿಹಿ ಇದೆ, ಒಂದು ನೋವಿದೆ, ಒಂದು ಪ್ರೀತಿ ಇದೆ. ದೂರಾದವಳು ಮರೆಯಾಗಿರಬಹುದು, ಆದರೆ ಅವಳ ನೆನಪು ಇನ್ನೂ ಹೃದಯದ ಅತಿಥಿಯಾಗಿಯೇ ಉಳಿದಿದೆ. ಆ ಭಾವನೆಗಾಗಿ ಈ ಹಾಡು.

ಕೆಎಸ್ ನರಸಿಂಹಸ್ವಾಮಿ ಅವರ ಕವನವನ್ನು ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಅಳವಡಿಸಿಕೊಂಡಿದ್ದರು ಸಿ ಅಶ್ವಥ್ ಅವರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನು ಹಾಡಿದರು. ಈ ಹಾಡಿನೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪುತ್ತಿಲ್ಲ, ಆದರೆ ನಮ್ಮೆಲ್ಲ ಹಾಡುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀವಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಬೆಂಗಳೂರಿನ ಐಸಿಎಆರ್ ಐಎಹೆಚ್ಆರ್ ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪಾಲ್ಗೊಂಡು ಮಾತನಾಡಿ, ರಾಜ್ಯದ 41,35,000 ಅಧಿಕ ರೈತರು ಪ್ರಸ್ತುತ ಕಂತಿನ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500 ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರಿನ ಮಲ್ಲೇಶ್ವರದ ಬೀಗಲ್ಸ್ ಬಾಸ್ಕೆಟ್ ಬಾಲ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾದ ಭಾರತೀಯ ಯಂತ್ರ ಖೇಲ್ ಮಹೋತ್ಸವ 2026ಕ್ಕೆ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಚೀನಾದ ಶಾವೋಂಗ್ಸಿಂಗ್ನಲ್ಲಿ ಇಂದು ಆರಂಭವಾದ 2ನೇ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಟಿಎಸ್ ಶೆಟ್ಟಿ, ಭರತ್ ಶ್ರೀಧರ್, ಎಂಆರ್ ಪೂವಮ್ಮ ಹಾಗೂ ನೀರು ಪಾಠಕ್ ಅವರೊಳಗೊಂಡ ತಂಡ ಮಿಶ್ರ 4x400 ಮೀಟರ್ ವಿಭಾಗದಲ್ಲಿ ರಜತ ಪದಕ ಗೆದ್ದುಕೊಂಡಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿಂದು ಬ್ರೆಜಿಲ್ ತಂಡ ಹೈತಿ ತಂಡದ ವಿರುದ್ದ 3-0 ಗೋಲುಗಳ ಅಂತರದಿಂದ ಜಯ ದಾಖಲಿಸಿದೆ. ಹುಬ್ಬಳ್ಳಿಯಲ್ಲಿಂದು ಮುಕ್ತಾಯಗೊಂಡ ನೈರುತ್ಯ ರೈಲ್ವೆ ಅಂತರ ಘಟಕ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ವಿಭಾಗ ಚಾಂಪಿಯನ್ಶಿಪ್ ಗೆದ್ದುಕೊಂಡಿದೆ. ನಾಳೆ ಜೂನ್ 21 ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಮೆಟ್ರೋ ರೈಲು ಸೇವೆ ಬೆಳಗಿನ ಜಾವ 5 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:03 ಆಗಿದೆ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಾನು ಶ್ರೀಗೌರಿ. ನಮ್ಮೆಲ್ಲ ಕಾರ್ಯಕ್ರಮಗಳು ಹಾಡುಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯನ ಮುಗಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.